ಆಕಾಶವಾಣಿ ಮಂಗಳೂರು. ಇಂದು ಶನಿವಾರ, 1948ನೇ ರಾಷ್ಟ್ರೀಯ ಶಕ ವರ್ಷದ ಜ್ಯೇಷ್ಠ ಮಾಸದ 23ನೇ ದಿನ, ಅಂದರೆ 2026ನೇ ಇಸವಿ, ಜೂನ್ ತಿಂಗಳ 13ನೇ ತಾರೀಖು. ಈಗ ಸಮಯ 5:58:40. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇಂದಿನ ಬೆಳಗ್ಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಶ್ರೋತೃಗಳಿಗೆಲ್ಲ ಶುಭ ಮುಂಜಾನೆ. ಬೆಳಗ್ಗಿನ ಈ ಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು.

0: and strong winds. The India Meteorological Department has issued a red alert for Delhi and adjoining areas, warning of moderate thunderstorms accompanied by lightning and squally winds reaching 60 to 70 km per hour with gusts up to 80 km per hour. And that is the end of this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 6:10:10. ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಮೊದಲಿಗೆ ಕೇಳಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ, ಬಿಡುವೆ ನೇನಯ್ಯ ಹನುಮಾ.

0: ಆಕಾಶವಾಣಿ ಮಂಗಳೂರು ಇದೀಗ ಕೇಳಿ ಚಿಂತನ ಗೀತಾ ಕೊಂಕೋಡಿಯವರಿಂದ.
1: ಕೋಪವೆಂಬುದು ಪಾಪಿ ಇದ್ದಂತೆ ಎಂದಿದ್ದಾರೆ ಹಿರಿಯರು. ಕೋಪವೆಂದರೆ ಒಳ ಹೊರಗೆರಡನ್ನೂ ಸುಡುವ ಬೆಂಕಿ, ಮಾನಸಿಕ ಅಸಮತೋಲನ ಉಂಟು ಮಾಡುವ ಮಾನವರ ಒಂದು ದೌರ್ಬಲ್ಯ. ಕೋಪವನ್ನು ಅದುಮಿಟ್ಟರೂ ಹೊರಗೆಡಹಿದರೂ ಅನಾಹುತ ತಪ್ಪಿದ್ದಲ್ಲ. ಅಹಿತಕರ ಘಟನೆ, ಅಪಮಾನ, ನೋವು, ಅಭದ್ರತೆ, ಕಷ್ಟ, ಹತಾಶೆ, ನಿರಾಶೆಗಳು ಕಾಡಿದಾಗ ಕೋಪವು ಆವರಿಸುತ್ತದೆ. ಕೋಪವನ್ನು ಒಳಗೆ ನುಂಗಿಕೊಂಡಾಗ ಬಿಪಿ, ಶುಗರ್, ಹೃದಯ, ಮೆದುಳುಗಳ ಮೇಲೆ ಒತ್ತಡ ಉಂಟಾಗಿ ಹಲವು ಕಾಯಿಲೆಗಳಿಗೆ ದಾರಿಯಾಗುತ್ತದೆ. ಒಂದು ನಿಮಿಷದ ಪ್ರಕೋಪ ತರಬಹುದು ಜೀವನವೆಲ್ಲಾ ವಿಲಾಪ ಎನ್ನುವಂತೆ ಕೋಪದ ಬಹಿರ್ಮುಖತೆ, ಅದರಿಂದ ನಡೆಯುವ ಅನಾಹುತಗಳು ಅಷ್ಟಿಷ್ಟಲ್ಲ. ಕೋಪದಿಂದ ಮುನಿಸು, ಮಾತಿನ ಚಕಮಕಿ ದೈಹಿಕ ಹಲ್ಲೆಗಳಿಂದಾರಂಭಿಸಿ ಕೊಲೆಯವರೆಗೂ ಮುಂದೆ ಹೋಗುತ್ತದೆ. ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಂಸಾರಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಸರಿಪಡಿಸಲಾರದ ಸಮಸ್ಯೆಗಳು, ಸಂಕಷ್ಟಗಳು ತಲೆದೋರುತ್ತವೆ. ಒಟ್ಟಿನಲ್ಲಿ ಕೋಪವೆಂಬುದು ಅನರ್ಥ ಸಾಧನಂ ಎನ್ನುವಂತೆ ಕೋಪದಿಂದ ಆರೋಗ್ಯ, ಸಂಬಂಧ, ಬದುಕುಗಳಲ್ಲಿ ಸರಿಪಡಿಸಲಾರದ ದುರಂತ, ವಿಘಟನೆಗಳು ಉಂಟಾಗಬಹುದು. ಹಾಗಾದರೆ ಕೋಪ ಬಾರದಂತೆ ಬಂದರೆ ನಿಯಂತ್ರಿಸುವುದು ಹೇಗೆ? ನಾವು ಆಲೋಚಿಸಲೇಬೇಕು. ಕೋಪವು ನೈಸರ್ಗಿಕವಾದುದು, ಅದು ಕೆಟ್ಟದ್ದಲ್ಲ ಎನ್ನುತ್ತಾನೆ ತತ್ವಜ್ಞಾನಿ ಅರಿಸ್ಟಾಟಲ್. ಕೋಪವನ್ನು ಧನಾತ್ಮಕ ಸಂಕಲ್ಪ, ಪ್ರಯತ್ನ, ಸಾಧನೆಗಳಿಗೆ ಮೂಲಬೀಜವಾಗಿ ಪರಿವರ್ತಿಸಿಕೊಳ್ಳಬೇಕು. ನಮ್ಮ ಕೋಪಗಳಿಗೆ ಪರಿಹಾರ ಹೊರಗಿನ ವ್ಯಕ್ತಿ, ವ್ಯವಸ್ಥೆ, ಸಮಾಜಗಳಿಂದ ದೊರೆಯುತ್ತದೆ ಎಂದು ಭಾವಿಸಿದರೆ ಅದು ತಪ್ಪು. ಪರಿಹಾರ ಉಪಶಮನ ನಮ್ಮಿಂದಲೇ ನಡೆಯಬೇಕಿದೆ. ಕೋಪದಿಂದ ಕೊಯ್ದ ಮೂಗು ಮತ್ತೆ ಬರುವುದಿಲ್ಲ ಎನ್ನುವಂತೆ ಕೋಪದ ಕೈಗೆ ನಾವೆಂದು ಬುದ್ಧಿ ಕೊಡಬಾರದು. ಕೋಪವನ್ನು ಹೊರಹಾಕಲು ಹಾನಿಕರವಲ್ಲದ ಒಂದೆರಡು ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಕೋಪ ಉಂಟಾದಾಗ ತಾಳ್ಮೆ, ಜಾಣ್ಮೆ, ಜಾಗ್ರತೆಗಳಿಂದ ನಿಭಾಯಿಸಬೇಕು. ಕೋಪಕ್ಕೆ ಕಾರಣರಾದ ವ್ಯಕ್ತಿಗಳಿಂದ ತಕ್ಷಣ ಬೇರೆ ಹೋಗಬೇಕು. ಇತರ ಕೆಲಸಗಳಿಗೆ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಚಿಂತಕರ, ಮಾರ್ಗದರ್ಶಕರ ಚಿಂತನೆ, ಸಲಹೆಗಳನ್ನು ಅಳವಡಿಸಿಕೊಳ್ಳಬೇಕು. ಭಜನೆ, ಧ್ಯಾನ, ಆಧ್ಯಾತ್ಮಿಕ ಸತ್ಸಂಗ, ಉಪನ್ಯಾಸಗಳು, ಸಂಗೀತ, ಸಾಹಿತ್ಯ ಮುಂತಾದ ಮನಸ್ಸಿನ ಸಮತೋಲನಕ್ಕೆ ಹಲವು ಮಾರ್ಗಗಳನ್ನು ಅನುಸರಿಸಬೇಕು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ಡೊಂಕ ಸರಿಮಾಡಿಕೊಳ್ಳಿ ಎನ್ನುವ ಮಾತಿನಂತೆ ಬೇರೆಯವರ ತಪ್ಪುಗಳನ್ನು ಕಡೆಗಣಿಸಿ ನಮ್ಮ ಉನ್ನತಿಯತ್ತ ಮಾತ್ರ ಗಮನ ಕೇಂದ್ರೀಕರಿಸಬೇಕು. ಜೀವನದ ಕುರಿತು ಧನಾತ್ಮಕ ದೃಷ್ಟಿಕೋನ, ಪಕ್ವ ಪ್ರೌಢ ಮಾತು, ಮನಸ್ಸು, ವ್ಯಕ್ತಿತ್ವಗಳಿಂದ ಮನಸ್ಸಿನ ಸಮತೋಲನವನ್ನು ಸಾಧಿಸಬೇಕು. ಕೋಪದ ಶಮನ, ನಿಯಂತ್ರಣ ಏನಿದ್ದರೂ ಹೊರಗಿನವರಿಂದಲ್ಲ, ನಮ್ಮಿಂದಲೇ ಎನ್ನುವ ಅರಿವು ಮಾತ್ರ ಜೀವನದಲ್ಲಿ ನೆಮ್ಮದಿ ಸಂತಸಗಳನ್ನು ನೀಡಲು ಸಾಧ್ಯ. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಎನ್ನುವ ಜೀವನ ತತ್ವದಡಿಯಲ್ಲಿ ನಮ್ಮ ಕೋಪ ನಾಶ ಉಂಟು ಮಾಡುವ ಹಾಲಾಹಲ ವಿಷವಾಗದೆ ಸಾಧನೆಗಳಿಗೆ ಅಮೃತ ಕಲಶವಾಗಲಿ.
0: ಇದುವರೆಗೆ ಗೀತಾ ಕೊಂಕೋಡಿ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈವಳಿಗೆ 6:40 ತತ್ವಪದ, 6:45 ಆರೋಗ್ಯ ಸಂಪದ, ಪ್ರಸ್ತುತಿ ಡಾಕ್ಟರ್ ಶ್ರಾವ್ಯ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ಮೌನೇಶ್ ಕುಮಾರ್ ಛಾವಣಿ, ಇಂದಿರಾ ಮಂಜುನಾಥ್ ಮತ್ತು ಇಂಧು ವಿಶ್ವನಾಥ್ ಹಾಡಿರುವ ಭಾವಗೀತೆಗಳು, 7:45

ನಿಮಿಷಕ್ಕೆ ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30 ಕನ್ನಡ ಚಿತ್ರಗೀತೆಗಳು, 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:05 ಛೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ, ರಾಮಚಂದ್ರ ವಿ ಪಾಟೀಲ್ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಗದೀಶ್ ಮಳಗಿ, ಭಾಗವಹಿಸುವ ಮಕ್ಕಳು ಧಾರವಾಡದ KNK ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಜಯತೀರ್ಥ ಮೇವುಂಡಿಯವರ ಗಾಯನ.

ಕೇಳುಗರೆ, ಈ ಬೆಳಿಗ್ಗೆ 10:30 ತುಳು ಕಾರ್ಯಕ್ರಮದಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ, ಬಳಿಕ ಕೋಸ್ಟಲ್ ವುಡ್ ಕಮ್ಮಿನ ತುಳು ಚಿತ್ರಕಲತ್ತ ಸಾಲ ಸಮ್ಮನ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಕನ್ನಡ ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಕೃಷ್ಣಕುಮಾರ್ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ. ಪರಿಸರದ ಅಳಿವು ಉಳಿವು ಕುರಿತು ಯುವ ಭೂದೃಶ್ಯ ವಿನ್ಯಾಸಕಿ ಯಶವಂತಿ ವೈಎ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಉತ್ತರ ಕನ್ನಡ ಜಿಲ್ಲಾ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಭಾಗವಹಿಸುವವರು ಸಂಧ್ಯಾ ಮಂಗೇಶ್ಕರ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ ಇದು.

ಈ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮ. 1:20 ಸ್ವರ ಮಾಧುರ್ಯದಲ್ಲಿ ಅನಂತ ಕುಲಕರ್ಣಿ ಅವರು ಹಾಡಿರುವ ಭಕ್ತಿಗೀತೆಗಳು. 1:30 ಅಮರ ಮಧುರ ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕಾವ್ಯವಾಚನ. ಪದ್ಯಾಣ ಪಾರ್ವತಿ ಭಟ್ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಕರ್ಣನ ಜನನದ ಸಂದರ್ಭದ ಪದ್ಯಗಳ ವಾಚನ ಕೇಳುವಿರಿ. ಈ ಸಂಜೆ 5:00 ಕೊಂಕಣಿ ಕಾರ್ಯಕ್ರಮ. ಘರ ಉಜ್ವಾಡು ಮಹಿಳಾ ಉದ್ಯಮಿ ಶ್ರುತಿ ಜಿ ಶಣೈ ಮಣಿಪಾಲ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 5:30 ತುಳು ಕಾರ್ಯಕ್ರಮ ಚಾವಡಿ ಕಟ್ಟೆ ವಾರದ ಪಟ್ಟಾಂಗ. 5:45 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಭಾವಗೀತೆಯನ್ನು ಕೇಳುವಿರಿ.

6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಭತ್ತದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಹ ಪ್ರಾಧ್ಯಾಪಕರು ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ ಹರೀಶ್ ಶೆಣೈಯವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಜನಿ ಭಟ್. 7:45ಕ್ಕೆ ಸಮಾಚಾರ ದರ್ಶನ ವಾರದ ವಾರ್ತಾಚಿತ್ರ. 8:00ಗೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. 8:35ಕ್ಕೆ ಭಾವಗೀತೆಗಳು. 9:15ಕ್ಕೆ ಸ್ಪಾಟ್ಲೈಟ್. 9:30ಕ್ಕೆ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲಿಖಿತ MP ಮತ್ತು ಸ್ವರ್ಣದಾಸ್. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:00ಗೆ ರಾಷ್ಟ್ರೀಯ ಸಂಗೀತ

ಕಾರ್ಯಕ್ರಮ ಯುಎಸ್ ಪ್ರಸಾದ್ ಅವರ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಹಾಡಿರುವ ಸಂತ ಶಿಶುನಾಳ ಶರೀಫರ ತತ್ವಪದ ಹೌದೇ ನಮ್ಮವ್ವ.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಟಿಸಂ ಗುಣಪಡಿಸುವಲ್ಲಿ ಯೋಗ ಮತ್ತು ಪ್ರಾಣಾಯಾಮದ ಪಾತ್ರ. ಪ್ರಸ್ತುತಿ ಡಾಕ್ಟರ್ ಶ್ರವ್ಯ.
1: ಆಯುರ್ವೇದದಿಂದ ಈ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ನಾವು ತರಲಿಕ್ಕಾಗತ್ತೆ. ಯೋಗ ಪ್ರಾಣಾಯಾಮ ಕೂಡ ಒಂದು ಆಯುರ್ವೇದದ ಅವಿಭಾಜ್ಯ ಅಂಗ. ಸೊ ಅದರಿಂದ ಯಾವ ಥರ ಪರಿಣಾಮ ತರಬಹುದು ಅಂತ ಹೇಳಿದರೆ, ಯೋಗ ಅಂದರೆ ಬೇಸಿಕಲಿ ಆಸನಗಳನ್ನು ತಗೊಂಡ್ರೆ ನಾವು ಆ ಮಗುವಿಗೆ ಸ್ಟಿಮ್ಮಿಂಗ್ ಅಥವಾ ಸೆನ್ಸರಿ ಪ್ರೊಸೆಸಿಂಗ್ ಇಶ್ಯೂಸ್ ಇರ್ತದೆ. ಅಂದರೆ ಒಂದು ಪೊಸಿಷನಲ್ಲಿ ಬ್ಯಾಲೆನ್ಸಿಂಗ್ ಇಶ್ಯೂಸ್ ಇರ್ಬೋದು, ಅಥವಾ ಈಗ ತಲೆ ಹೊಡ್ಕೊಳ್ಳೋದು, ಕಿವಿ ಕೈಗಳನ್ನು ವಿಚಿತ್ರವಾಗಿ ರಿಪೀಟೆಡ್ ಮೂವ್ಮೆಂಟ್ಸ್ ಮಾಡೋದು. ಸೊ ಆ ಥರ ಇರುವಾಗ ಕೋಆರ್ಡಿನೇಷನ್ ಬ್ಯಾಲೆನ್ಸ್ ಇಶ್ಯೂಸ್ ಇರುವ ಮಕ್ಕಳಲ್ಲಿ ಯೋಗಾಸನಗಳನ್ನು ಮಾಡಿದಾಗ ಒಂದು ಸ್ವಲ್ಪ ಪೊಸಿಷನಿಂಗ್, ಅವರ ರಿಕ್ವೈರ್ಮೆಂಟ್ಸ್ಗೆ ಬೇಕಾದ ಚಿಕಿತ್ಸೆಯನ್ನು ಯೋಗ ಥೆರಪಿ ಮೂಲಕ ಮಾಡಲಿಕ್ಕಾಗತ್ತೆ. ಪ್ರಾಣಾಯಾಮ ಮೇನ್ಲಿ ಕೆಲಸ ಮಾಡೋದು ನಮ್ಮ ಶ್ವಸನ ಕ್ರಿಯೆಯಲ್ಲಿ. ಸೊ ಎಷ್ಟು ದೀರ್ಘವಾಗಿ ನಾವು ಬ್ರೀದಿಂಗ್ ಮೇಲೆ ಫೋಕಸ್ ಮಾಡ್ಬೋದು, ಎಷ್ಟು ಹೊತ್ತು ಮಾಡಲಿಕ್ಕಾಗತ್ತೆ, ಅದರ ಮೇಲಿಂದ ನಮಗೆ ಬ್ರೈನ್ ಮೇಲೆ ಕೂಡ ನಮಗೆ ಕಾಮಿಂಗ್ ಇಫೆಕ್ಟ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಎಷ್ಟು ಪ್ರಾಣಾಯಾಮದಲ್ಲಿ ನಾವು ಇನ್ಕ್ಲೂಡ್ ಆಗ್ತೇವೋ ಅಷ್ಟು ಬ್ರೈನ್ ಕೂಡ ಅಷ್ಟೇ ಕಾಮ್ ಆಗ್ತಾ ಹೋಗುತ್ತೆ. ಇದು ನಾವು ಈಗ ಸಣ್ಣ ವಯಸ್ಕರಿಂದ ಎಲ್ಲ ಏಜ್ ಗ್ರೂಪಲ್ಲಿ ಪ್ರಾಣಾಯಾಮದ ಮಹತ್ವವನ್ನು ಆಲ್ರೆಡಿ ನೋಡಿದ್ದೇವೆ. ಸೊ ದ ಸೇಮ್ ಇಫೆಕ್ಟ್ಸ್ ಮಕ್ಕಳಲ್ಲಿ ಕೂಡ ನಾವು ಕಾಣಲಿಕ್ಕೆ ಸಿಗ್ಬೋದು. ಯೋಗ, ಪ್ರಾಣಾಯಾಮ, ಆಯುರ್ವೇದ ಏನಂತ ಹೇಳಿದರೆ, ಈಗ ಬರೀ ಆಯುರ್ವೇದದಲ್ಲಿ ಇದರ ಚಿಕಿತ್ಸೆ ಮಾಡಲಿಕ್ಕಾಗತ್ತೆ ಅಂತಲ್ಲ, ಬಟ್ ಥೆರಪೀಸ್, ಆಯುರ್ವೇದ, ಯೋಗ, ಪ್ರಾಣಾಯಾಮ, ಡಯಟ್ ಎಲ್ಲನೂ ಜೊತೆ ಸೇರಿದಾಗ ನಿಮಗೆ ಓವರ್ಆಲ್ ಇಂಪ್ರೂವ್ಮೆಂಟ್ಸನ್ನು ಇನ್ನೂ ಉತ್ತಮವಾಗಿ ತರಲಿಕ್ಕಾಗತ್ತೆ ಅಂತ ಒಂದು ಪ್ರಯತ್ನ. ಆಟಿಸಮನ್ನು ಇದಕ್ಕೆ ಕಾರಣಗಳು ಸ್ಪೆಸಿಫಿಕ್ ಅಂತ ಹೇಳಿಲ್ಲ. ಸೊ ಜೆನೆಟಿಕ್ ಅಥವಾ ಎನ್ವೈರನ್ಮೆಂಟಲ್ ಕಾಸಸ್ ಮ್ಯಾಕ್ಸಿಮಮ್ ರಿಲೇಟಬಲ್ ಇರೋದು ರಿಸರ್ಚ್ ಪ್ರಕಾರ. ಜೆನೆಟಿಕ್ ಫ್ಯಾಕ್ಟರ್ಸನ್ನು ನಾವು ತಡೆಗಟ್ಟಲಿಕ್ಕೆ ನಮ್ಮ ಕೈಯಲ್ಲಿಲ್ಲ, ಬಟ್ ಪ್ರೆಗ್ನೆನ್ಸಿಯಲ್ಲಿ, ಪ್ರೀ ಪ್ರೆಗ್ನೆನ್ಸಿ ಅಂದರೆ ಪ್ರೀ ನೇಟಲ್ ಪೀರಿಯಡ್ ಅಲ್ಲಿ, ತಂದೆ ತಾಯಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಅವರ ಆಹಾರದ ಮೇಲೆ, ಅವರ ವಿಹಾರದ ಮೇಲೆ, ಈಗ ನಾನು ಸ್ಟ್ರೆಸ್ ಹೇಳಿದೆ, ಫಿಸಿಕಲ್ ಸ್ಟ್ರೆಸ್ ಇರ್ಬೋದು, ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಅದರ ಮೇಲೆ ಜಾಸ್ತಿ ಫೋಕಸ್ಡ್ ಆಗಿ ಪ್ರೆಗ್ನೆನ್ಸಿ ಮೇಲೆ ಕಂಪ್ಲೀಟ್ ಆಗಿ ಒಂದು ಫೋಕಸ್ಡ್ ಇದ್ದು ಏನು ಕಾಯಿಲೆ ಬರದ ಹಾಗೆ ಅವರ ಬಗ್ಗೆ ಆರೈಕೆ ಮಾಡಿದಷ್ಟು, ಮತ್ತೆ ಈವನ್ ಆಫ್ಟರ್ ಡೆಲಿವರಿ, ಈಗ ಮಗು ಹುಟ್ಟಿದ ಮೇಲೆ ಕೂಡ ಮಗುವಿನ ಬೆಳವಣಿಗೆ ಮೇಲೆ ಜಾಸ್ತಿ ಗಮನ ಇಟ್ಟಷ್ಟು ನಿಮಗೆ ಇದನ್ನು ತಡೆಗಟ್ಟಲಿಕ್ಕೆ ಅಂತ ಹೇಳಿ ಅಲ್ಲ, ಬಟ್ ಅಟ್ ಲೀಸ್ಟ್ ಅದರ ಅರ್ಲಿ ಐಡೆಂಟಿಫಿಕೇಶನ್ ಆದರೂ ಮಾಡಿ, ಅಂದರೆ ಬೇಗ ಆದಷ್ಟು ಬೇಗ ಪತ್ತೆ ಹಚ್ಚಿ ಅದರ ಬಗ್ಗೆ ಟ್ರೀಟ್ಮೆಂಟ್ ಆದರೂ ಮಾಡಲಿಕ್ಕೆ ಸ್ಕೋಪ್ ಇದೆ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಟಿಸಂ ಗುಣಪಡಿಸುವಲ್ಲಿ ಯೋಗ ಮತ್ತು ಪ್ರಾಣಾಯಾಮದ ಪಾತ್ರ. ಪ್ರಸ್ತುತಿ ಡಾಕ್ಟರ್ ಶ್ರವ್ಯ. ಕಾರ್ಯಕ್ರಮ ನಿರ್ಮಾಣ ಲತೇಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು, ಇದೀಗ ಕೇಳಿ ರೈತರಿಗೆ ಸಲಹೆ.
3: ನಮ್ಮ ಇತಿಹಾಸದ ಪ್ರಕಾರ ಮನುಷ್ಯ ಮೊದಲು ಸಾಕಿದ ಪ್ರಾಣಿ ಆಡು. ನಮ್ಮ ದೇಶದಲ್ಲಿ ಭೂಮಿ ಇಲ್ಲದವರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆಡು ಸಾಕಣೆಯನ್ನು ಅವಲಂಬಿಸಿ ಇದ್ದಾರೆ. ಒಂದು ಆಕಳು ತಿನ್ನುವಷ್ಟು ಆಹಾರದಲ್ಲಿ 10 ಆಡುಗಳನ್ನು ಸಾಕಬಹುದು. ಹಸುಗಳಂತೆ ಆಡುಗಳು ಕೂಡ ಪ್ರತಿ ದಿನಕ್ಕೆ 2-3 ಲೀಟರ್ ಹಾಲನ್ನು ಕೊಡುತ್ತವೆ. ಆದ್ದರಿಂದ ಇವುಗಳನ್ನು ಬಡವರ

0: ಕಾಮಧೇನು ಅಂತ ಕರೆಯಲಾಗ್ತದೆ. ಸುಮಾರು 26 ವಿವಿಧ ಜಾತಿಯ 140 ಮಿಲಿಯನ್ ಆಡುಗಳು ನಮ್ಮಲ್ಲಿವೆ ಎಂದು ಹೇಳಲಾಗಿದೆ. ಬ್ಲ್ಯಾಕ್ ಬೆಂಗಾಲ್ ಉಸ್ಮಾನಿಬಾದಿ, ಗೋಹಿಲ್ವಾಡಿ, ಜಲವಾಡಿ, ಮೆಹಸಾನ, ಕೊಂಕಣ ಕನ್ಯಾಲ, ಮಲಬಾರಿ ಮುಂತಾದ ಆಡಿನ ತಳಿಗಳನ್ನು ಭಾರತದಲ್ಲಿ ಕಾಣಬಹುದು. ನಮ್ಮ ಕೊಂಕಣ ಪ್ರದೇಶಕ್ಕೆ ಹೊಂದಿಕೊಂಡ ಕೆಲವು ಪ್ರಮುಖ ತಳಿಗಳೆಂದರೆ ಮಲಬಾರಿ, ಬ್ಲ್ಯಾಕ್ ಬೆಂಗಾಲ್, ಉಸ್ಮಾನಾಬಾದಿ, ಕೊಂಕಣ ಕನ್ಯಾಲ. ಮಲಬಾರಿ ತಳಿ ಮಾಂಸದ ತಳಿ, ಉತ್ತರ ಕೇರಳದ ಕಾಸರಗೋಡು, ತ್ರಿಶೂರ್, ಕಣ್ಣೂರು ಮುಂತಾದ ಜಾಗಗಳಲ್ಲಿ ಇದನ್ನು ಬೆಳೆಸ್ತಾರೆ. ಸಾಮಾನ್ಯವಾಗಿ ಇದರ ದೇಹದ ತೂಕ 28-35 ಕೆಜಿಗಳು ಇರ್ತವೆ. ಬಣ್ಣ ಸಂಪೂರ್ಣ ಕಪ್ಪು ಅಥವಾ ಬಿಳಿ ಬಣ್ಣದ್ದಾಗಿರ್ತದೆ. ಬ್ಲ್ಯಾಕ್ ಬೆಂಗಾಲ್ ತಳಿ ಭಾರತದಲ್ಲಿ ಅತಿ ಹೆಚ್ಚಾಗಿ ಇರುವಂತಹ ತಳಿ. ಇದು ಗಿಡ್ಡ ತಳಿ. ಮಾಂಸ ಮತ್ತು ಚರ್ಮ ಉತ್ಪನ್ನಕ್ಕೆ ಇದನ್ನು ಉಪಯೋಗಿಸ್ತಾರೆ. ಪಶ್ಚಿಮ ಬಂಗಾಳ, ಜಾರ್ಖಂಡ್, ಬಿಹಾರ, ಒರಿಸ್ಸಾ, ಅಸ್ಸಾಂ, ಮಿಜೋರಾಂ ಮುಂತಾದ ಜಾಗಗಳಲ್ಲಿ ಇದನ್ನು ಬೆಳೆಸಲಾಗ್ತದೆ. ದೇಹದ ತೂಕ ಸುಮಾರು 20-30 ಕೆಜಿಗಳಷ್ಟು ಇರ್ತದೆ. ಕಪ್ಪು ಬಿಳಿ ಕಂದು ಬಣ್ಣದ ಆಡುಗಳು ಇದರಲ್ಲಿದೆ. ಉಸ್ಮಾನಾಬಾದಿ ಇದು ಕೂಡ ಮಾಂಸ ಮತ್ತು ಹಾಲು ಉತ್ಪನ್ನದ ತಳಿ. ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಆಂಧ್ರ ಮುಂತಾದ ಜಾಗಗಳಲ್ಲಿ ಇದನ್ನು ಬೆಳೆಸ್ತಾರೆ. 30-35 ಕೆಜಿ ತೂಕದ ಆಡುಗಳು ಇದರಲ್ಲಿ ಬರ್ತವೆ. ಕೊಂಕಣ ಕನ್ಯಾಲ ಮಹಾರಾಷ್ಟ್ರದ ಕೊಂಕಣ ಭಾಗ ಗೋವಾದಲ್ಲಿರುವಂತಹ ಒಂದು ತಳಿ. ಸುಮಾರು 33-40 ಕೆಜಿವರೆಗೆ ಇದು ತೂಗ್ತದೆ. ಕಪ್ಪು ಬಿಳಿಯ ಪಟ್ಟಿ ಮುಖದ ಮೇಲೆ ಕಪ್ಪು ಬಿಳಿಯ ಅಂಚುಗಳು, ದೇಹದ ಕೆಳಭಾಗ ಮತ್ತು ಕಾಲುಗಳು ಬಿಳಿಯ ಬಣ್ಣದಲ್ಲಿ ಇರ್ತವೆ. ಸಾಮಾನ್ಯವಾಗಿ ಮೇಕೆಗಳಿಗೆ ಅಥವಾ ಆಡುಗಳಿಗೆ 2 ಚದರ ಮೀಟರ್ ಸ್ಥಳಾವಕಾಶದ ಅಗತ್ಯ ಇರ್ತದೆ. ಗರ್ಭಧರಿಸಿದ ಆಡಿಗೆ 5 ಚದರ ಮೀಟರ್ ಸ್ಥಳಾವಕಾಶ ಬೇಕು. ಸಾಮಾನ್ಯವಾಗಿ ಇದನ್ನು ಹಿಂಡಿನಲ್ಲಿ ಹೊರಾವರಣದಲ್ಲಿ ಬಿಟ್ಟಾಗ 5 m x 4 m ಜಾಗವನ್ನು ವ್ಯಾಯಾಮಕ್ಕಾಗಿ ತಂತಿ ಬೇಲಿಯಿಂದ ಸುರಕ್ಷಿತಗೊಳಿಸಿ ಇರಬೇಕಾಗ್ತದೆ. ಹಸು ಕುರಿಗಳಂತೆ ನೆಲದ ಮೇಲಿನ ಹುಲ್ಲನ್ನು ತಿನ್ನಲು ಇವು ಹೆಚ್ಚು ಇಷ್ಟಪಡುವುದಿಲ್ಲ. ಎತ್ತರದಲ್ಲಿರುವ ಎಲೆ, ಒಣ ಕಾಯಿಗಳು, ಪೊದೆಗಳು, ಬೇರೆ ಬೇರೆ ಬಗೆಯ ಗಿಡಗಂಟಿಗಳನ್ನು ತಿಂದು ತಮ್ಮ ಆಹಾರವನ್ನು ಪೂರೈಸಿಕೊಳ್ತವೆ. ಮೇಕೆಗಳನ್ನು ಉತ್ಪತ್ತಿಗಾಗಿ ಹಿಂಡಿನಲ್ಲಿ ಸಾಕಿದಾಗ ದಾಣಿ ಮಿಶ್ರಣ ಮತ್ತು ಹಸಿರು ಮೇವನ್ನು ಪೂರೈಸಬೇಕಾಗ್ತದೆ. ಸಾಮಾನ್ಯವಾಗಿ ಒಂದು ಬಲಿತ ಮೇಕೆಗೆ 5 ಕಿಲೋ ಮೇವು ಹುಲ್ಲು, ಸಾಮಾನ್ಯ 200-300 ಗ್ರಾಂ ದಾಣಿ ಮಿಶ್ರಣವನ್ನು ಪ್ರತಿನಿತ್ಯ ಕೊಡಬೇಕಾಗ್ತದೆ. ಕಟ್ಟಿಹಾಕುವ ಪದ್ಧತಿಯಲ್ಲಿ ಸಾಕುವುದಾದರೆ ಏಕದಳ ಮತ್ತು ದ್ವಿದಳ ಧಾನ್ಯಗಳ ಮೇವನ್ನು ಬೆಳೆದುಕೊಳ್ಳಬಹುದು. 1 ಎಕರೆಗೆ ಸರಾಸರಿಯಾಗಿ 25 ಆಡುಗಳನ್ನು ಈ ಪದ್ಧತಿಯಲ್ಲಿ ಸಾಕಬಹುದು. ಮೇಕೆ ಸಾಕಣೆ ಮಾಡುವವರಲ್ಲಿ ಅನೇಕ ಸಮಸ್ಯೆಗಳು ರೈತರನ್ನು ಕಾಡುತ್ತದೆ. ಇವುಗಳಲ್ಲಿ ಒಂದು, ರೋಗಗಳ ಚಿಕಿತ್ಸೆ ಆಗದೆ ಅವುಗಳ ಮರಣ ಪ್ರಮಾಣ ಜಾಸ್ತಿಯಾಗುವುದು. ಹಲವಾರು ಬಾರಿ ರೋಗದ ಲಕ್ಷಣ ಕಂಡುಬಂದ ತಕ್ಷಣ ಪಶುವೈದ್ಯರಿಂದ ಚಿಕಿತ್ಸೆ ಮಾಡಿಸಲಾಗದೆ ಈ ಆಡುಗಳು ಮರಣ ಹೊಂದಿದ್ದನ್ನು ನೋಡಬಹುದು. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮಾಡಿ ರೋಗ ಹೆಚ್ಚು ಉಲ್ಬಣವಾಗದಂತೆ ತಡೆಯಬಹುದು. ಮೇಕೆಗಳಿಗೆ ಹೊಟ್ಟೆ ಉಬ್ಬುವುದು, ಅಜೀರ್ಣ, ಕೆಚ್ಚಲು ಬಾವು, ವಿಷದ ಬಾಧೆ, ಬೇದಿ, ಗಾಯಗಳು, ಕಾಲಿನ ಕೊಳೆತ ಮುಂತಾದವುಗಳು ಕಂಡುಬರುತ್ತವೆ. ಹಾಗೆಯೇ ರೋಗಗಳ ಬಗ್ಗೆ ಹೇಳುವುದಾದರೆ ಕಾಲು ಮತ್ತು ಬಾಯಿ ಬೇನೆ, ಕರುಳು ಬೇನೆ, ಗರ್ಭಸ್ಥ ಮೇಕೆಗಳಲ್ಲಿ ವಿಷರಕ್ತ, ಪರಾವಲಂಬಿ ಜೀವಿಗಳು ಹಾಗೆ ಸಿಡುಬು ರೋಗ ಕೂಡ ಇವುಗಳಲ್ಲಿ ಕಂಡುಬರುತ್ತದೆ. ಆಡು ಸಾಕಣೆಯ ಉಪಯೋಗಗಳೇನೆಂದರೆ ಹಸು, ಹಂದಿ, ಕೋಳಿ ಸಾಕಣೆಗೆ ಹೋಲಿಸಿದಲ್ಲಿ ಬಂಡವಾಳ ಕಡಿಮೆ ಸಾಕು. ಒಂದು ಹಸು ಅಥವಾ ಎಮ್ಮೆ ತಿನ್ನುವ ಆಹಾರ ಪ್ರಮಾಣದಲ್ಲಿ 10 ಆಡುಗಳನ್ನು ಸಾಕಬಹುದು. ಹಂದಿ ಕೋಳಿ ಹಾಗೆ ಮನುಷ್ಯ ತಿನ್ನುವ ಆಹಾರ ಸೇವಿಸುವುದಿಲ್ಲವಾದ್ದರಿಂದ ಬೆಳೆಯುಳಿಕೆ ಮಾತ್ರ ನೀಡಿದರೆ ಸಾಕು. ಸಂತಾನೋತ್ಪತ್ತಿಯಲ್ಲಿ ಕನಿಷ್ಠ 1, ಗರಿಷ್ಠ 2, 3, 4 ಮರಿಗಳನ್ನು ಒಂದೇ ಸಲದಲ್ಲಿ ಪಡೆಯಬಹುದು. ಮೇಕೆಯ ಹಾಲಿನಲ್ಲಿ ಸಸಾರಜನಕಗಳಾದ ಆಸ್ಪೋರ್ಟಿಕ್ ಆಸಿಡ್, ಥ್ರಿಯೋನಿನ್, ಖನಿಜಾಂಶಗಳಾದ ಸೋಡಿಯಂ, ಕಬ್ಬಿಣ, ಕಾಪರ್, ಜೀವಸತ್ವ ವಿಟಮಿನ್ ಎ ಮುಂತಾದ ಅಂಶಗಳು ಇರ್ತವೆ. ಆಡಿನ ಹಾಲಿನಿಂದ ಮೊಸರು, ಪನ್ನೀರ್, ಚೀಸ್ಗಳನ್ನು ಕೂಡ ತಯಾರಿಸಬಹುದು. ಆಡಿನ ಚರ್ಮದಿಂದ ಕೈಚೀಲಗಳನ್ನು ತಯಾರಿಸಬಹುದು. ಸರಾಸರಿ 500 ಗ್ರಾಂ ಗೊಬ್ಬರವನ್ನು ಕೂಡ ಆಡಿನಿಂದ ಪಡೆಯಬಹುದು. ಇದು ಕರಾವಳಿ ಪ್ರದೇಶದ ಅಡಿಕೆ ಮರಗಳಿಗೆ ಬಹಳ ಉತ್ತಮವಾದಂತಹ ಗೊಬ್ಬರ. ಹಸುವಿನ ಹಾಲಿಗೆ ಅಲರ್ಜಿ ಇರುವ ಮಕ್ಕಳಿಗೆ ಆಡಿನ ಹಾಲನ್ನು ಕೊಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಈ ಸಂಜೆ 6:50 ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಭತ್ತದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಹ ಪ್ರಾಧ್ಯಾಪಕರು ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ ಹರೀಶ್ ಶೆಣೈಯವರೊಂದಿಗೆ ಸಂದರ್ಶನ ಕೇಳುವಿರಿ.

0: ತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೂಡೂರು ರಾಮಚಂದ್ರ ಭಟ್.
1: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದ್ರು ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30.
2: ಕೇಳುಗರೆ, ಈ ಬೆಳಿಗ್ಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಯತೀರ್ಥ ಮೇವುಂಡಿಯವರ ಗಾಯನ ಕೇಳುವಿರಿ.

ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ.

0: ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗತಾ. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸಾ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನೀಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ 2026ನೇ ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
2: ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ, ಜಾಗೃತಿ ಮೂಡಿಸೋದು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂಥ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯ ಇತ್ತೀಚಿನ ತೀರ್ಪಿನಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
1: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26ನೇ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11:00 ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001ರಿಂದ ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2ನೇ ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟ್ರೀಯ ತಂಡದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

0: ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು, ಇದೀಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ ಸುಗಮ ಸಂಗೀತ. ಮೊದಲಿಗೆ ಮೌನೇಶ್ ಕುಮಾರ್ ಛಾವಣಿಯವರು ಹಾಡಿರುವ ಧನಂಜಯ ಕುಂಬ್ಳೆಯವರ ಕವನ ಗಗನದಲ್ಲಿ ಕರಗಿರುವ ನೀಲಕೇಶ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು.
1: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ.

0: ಸಂಸ್ಥೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
1: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್.
1: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
2: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
1: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
2: ವೆಬ್ ವಿಳಾಸ www.vips.puttur.org.
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್, ಪುತ್ತೂರು. ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೋಡೂರು ರಾಮಚಂದ್ರ ಭಟ್.
1: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30.
2: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ, ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು.

ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500 ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21 ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೊ ಅವರೊಂದಿಗೆ ಮಾತನಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಪಲಾವ್ ದೇಶದ ಧ್ವಜ ಹೊಂದಿದ್ದ ಎಂಟಿ ಸೆಟ್ಟೆಬೆಲ್ಲೋ ವಾಣಿಜ್ಯ ಹಡಗಿನ ಮೇಲಿನ ಇಂತಹ ದಾಳಿಗಳು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಎಂದು ಡಾ ಜಯಶಂಕರ್ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು, ನಾಪತ್ತೆಯಾಗಿದ್ದ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಉನ್ನತ ಅಧಿಕಾರಿಗೆ ಸಮನ್ಸ್ ಜಾರಿಗೊಳಿಸಿ ಭಾರತ ಸರ್ಕಾರ ವಿವರಣೆ ಕೇಳಿದೆ. ನಾಗರಿಕ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರದ ಸುರಕ್ಷತೆ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು

0: ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ, ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ನಿರ್ಮಾಣ, ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ PV ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬ್ಯಾಸ್ಟನ್ನಲ್ಲಿ ನಿನ್ನೆ ನಡೆದ ICC ಮಹಿಳಾ T20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು, ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ UG ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ TV ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಮಂಗಳೂರು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಪ್ರಚಂಡ ಪುಟಾಣಿಗಳು ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ರಾಗರಂಜನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ರಥಸಪ್ತಮಿ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

0: ಇದುವರೆಗೆ ರಾಗರಂಜನಿಯಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಬೆಳಿಗ್ಗೆ 8:30 ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 8:00. ಇನ್ನು ಮುಂದೆ ಸಮಾಚಾರ ಪ್ರಭಾತ್ ಕೇಳುವಿರಿ ದೆಹಲಿ ಕೇಂದ್ರದಿಂದ.
1: ಘರ್ ಖರ್ಚ್ ಕೆ ಪೈಸೆ ದೋ ಹಸ್ಬೆಂಡ್ ಜೀ,
2: ಯೆ ರಾಶನ್ ಕೆ 15,000, ಸಬ್ಜಿಯೋ ಕೆ 2,000,
1: ಔರ್ ಲೈಟ್ ಬಿಲ್ ಕೆ
2: ಅಬ್ 0 ರೂಪೆ ಕೈಸೆ ದೋ.
1: ಓಹೋ, ಭೂಲಿ ಗಯಿ ಥಿ, ಅಬ್ ತೋ ಸೋಲರ್ ಪ್ಯಾನಲ್ ಲಗ್ ಗಯೆ ಹೈ ನಾ, ತೋ ಜೋ 4,000 ಬಚೆ ಹೈ ಉಸ್ಸೆ ಶಾಪಿಂಗ್ ಹೋ ಜಾಯೆ.
2: ಪಕ್ಕಾ.
3: ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಜುಡ್ನೆ ಕೆ ಲಿಯೆ ರಿಜಿಸ್ಟರ್ ಕರೇ PM Surya Ghar.gov.in.
4: ಹರ್ ಘರ್ ಸೂರ್ಯ ಘರ್.
5: नमस्कार, आकाशवाणी से समाचार प्रभात के साथ मैं विशाल शर्मा.

ಗಂಡುಗಲಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ, ಸಾಹಿತ್ಯ ಶ್ರೀರಂಗ ಅವರದು, ಸಂಗೀತ ಸಾಧು ಕೋಕಿಲ.

ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ಸಂಗೀತಂ ಶ್ರೀನಿವಾಸ ರಾವ್, ಚಿತ್ರ ಸಂಯುಕ್ತ.

ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ಹಂಸ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಮತ್ತು ಬಿಆರ್ ಛಾಯಾ ಹಾಡಿರುವ ಯುದ್ಧಕಾಂಡ ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿಆರ್ ಛಾಯಾ ಹಾಡಿರುವ ದೇವತಾ ಮನುಷ್ಯ ಚಿತ್ರದ ಗೀತೆ. ಸಾಹಿತ್ಯ ಚಿ

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಮಹಾಭಾರತದ ಒಂದು ಉಪಕಥೆ. ದೇವತೆಗಳ ಗುರು ಬೃಹಸ್ಪತಿ, ಆತನಿಗೆ ಸಂವರ್ತ ಎಂಬ ತಮ್ಮನಿದ್ದನು. ಅವನೂ ತುಂಬಾ ಜ್ಞಾನಿ. ಸಂವರ್ತನು ತನ್ನ ಒಳ್ಳೆಯ ಮಾತಿನಿಂದ ಎಲ್ಲರನ್ನೂ ಆಕರ್ಷಿಸುತ್ತಿದ್ದನು. ಎಲ್ಲರೂ ಅವನನ್ನೇ ಹೊಗಳುತ್ತಿದ್ದರು. ದೊಡ್ಡವನಾದ ಬ್ರಹ್ಮಜ್ಞಾನಿಯಾದ ತಾನಿರುವಾಗ ಸಣ್ಣವನಾದ ತನ್ನ ತಮ್ಮನನ್ನ ಜನರು ಹೊಗಳುವುದು ಸರಿಬರಲಿಲ್ಲ ಬೃಹಸ್ಪತಿಗೆ. ಬರುಬರುತ್ತಾ ಸಂವರ್ತನ ಮೇಲೆ ಅಸೂಯೆ ಹೆಚ್ಚಾಯಿತು, ಹೊಟ್ಟೆ ಕಿಚ್ಚು ಜಾಸ್ತಿಯಾಯಿತು. ಅದರಿಂದ ಸಂವರ್ತನಿಗೆ ಅನೇಕ ರೀತಿಯಲ್ಲಿ ಉಪದ್ರವ ಕೊಡುತ್ತಿದ್ದ. ಅದನ್ನು ತಳ್ಳಲಾರದೆ ಸಂವರ್ತನು ಹುಚ್ಚನಂತೆ ತಿರುಗುತ್ತಿದ್ದ. ಒಂದು ಬಾರಿ ಇಕ್ಷ್ವಾಕು ವಂಶಕ್ಕೆ ಸೇರಿದ ಮರುದತ್ತ ಎಂಬುವನು ಒಂದು ಭಾರೀ ಯಾಗವನ್ನ ಮಾಡಲು ನಿರ್ಧರಿಸಿದ. ಆ ಯಾಗಕ್ಕೆ ಅಧ್ವರ್ಯ ವಹಿಸಲು ದೇವಗುರು ಬೃಹಸ್ಪತಿಯನ್ನ ಕೇಳಿಕೊಂಡ. ಈ ಯಾಗವನ್ನ ಮರುದತ್ತನು ಮಾಡಿದರೆ ದೇವತೆಗಳಿಗಿಂತಲೂ ಹೆಚ್ಚು ಮಹಿಮಾನ್ವಿತನಾಗುತ್ತಾನೆ ಎಂಬ ಭಯದಿಂದ ಯಾಗ ನಿರ್ವಹಣೆ

0: ಆ ಹಣಕ್ಕೆ ಬೃಹಸ್ಪತಿ ಒಪ್ಪಲಿಲ್ಲ. ಬೇರೇನೂ ತೋಚಲಿಲ್ಲ ಮರುದತ್ತನಿಗೆ. ಬೃಹಸ್ಪತಿಗೆ ಸಮನಾದ ಬೇರೊಬ್ಬ ಪುರೋಹಿತನಿರಲಿಲ್ಲ. ಯೋಚಿಸುತ್ತಿರುವಾಗ ಅವನಿಗೆ ಬೃಹಸ್ಪತಿಯ ತಮ್ಮನಾದ ಸಂವರ್ತನ ನೆನಪಾಯಿತು. ಕೂಡಲೇ ಈ ಸಂವರ್ತನನ್ನ ಕಂಡನು. ಪೌರೋಹಿತ್ಯದ ಮುಂದಾಳತ್ವ ವಹಿಸಿ ಯಾಗವನ್ನ ಪೂರ್ತಿ ಮಾಡಬೇಕೆಂದು ಕೇಳಿಕೊಂಡನು. ಆತನು ಬೇಡಬೇಡ ಆಗುವುದಿಲ್ಲವೆಂದರೂ ಕೇಳದೆ ಅತಿ ಕಷ್ಟದಿಂದ ಅವನನ್ನ ಒಪ್ಪಿಸಿದನು ಮರುದತ್ತ. ಇದರಿಂದ ಬೃಹಸ್ಪತಿಗೆ ತಮ್ಮನ ಮೇಲೆ ಅಸೂಯೆ ಹೆಚ್ಚಿತು. ಸಂವರ್ತನು ಯಾಗವನ್ನ ನಡೆಸಿಕೊಡುತ್ತಿದ್ದಾನಲ್ಲವೆಂಬ ಕೊರಗು ಮನದಲ್ಲಿ ಹುಟ್ಟಿತು. ಅಸೂಯೆ ಬೆಳೆದು ಮರವಾಗಿ ನಿಂತಿತು. ಚಿಂತೆಯಿಂದ ಕೃಶವಾಗಿ ಹೋದ ಬೃಹಸ್ಪತಿ. ಒಂದು ದಿನ ಇಂದ್ರನು ಬೃಹಸ್ಪತಿಯನ್ನು ನೋಡಲು ಬಂದನು. ಬೃಹಸ್ಪತಿಯ ದೇಹಸ್ಥಿತಿಯನ್ನು ಕಂಡು ಬೆಪ್ಪಾದನು. ಕೊರಗಿಗೆ ಕಾರಣವೇನೆಂದು ಕೇಳಿದನು. ಬೃಹಸ್ಪತಿಗೆ ದುಃಖ ಉಕ್ಕಿ ಬಂತು. ತನ್ನ ತಮ್ಮನಾದ ಸಂವರ್ತನು ಅತಿ ದೊಡ್ಡದಾದ ಮಹತ್ವದ್ದಾದ ಯಾಗವನ್ನು ನಡೆಸುತ್ತಿದ್ದಾನೆ, ಆದ್ದರಿಂದ ನನ್ನಲ್ಲಿ ಈರ್ಷೆ ಹೆದರಿಕೆ ಹುಟ್ಟಿಕೊಂಡಿದೆ ಎಂದನು. ಅದನ್ನು ಕೇಳಿದ ಇಂದ್ರನು ಆಶ್ಚರ್ಯಪಟ್ಟ. ಸ್ವಾಮಿ, ಎಲ್ಲ ತಿಳಿದ ಜ್ಞಾನಿಗಳು ನೀವು. ದೇವಾನುದೇವತೆಗಳಿಗೆ ಪುರೋಹಿತರು, ಹಿತಬೋಧೆ ಹೇಳುವವರು. ಸಂವರ್ತನು ಯಾಗ ಮಾಡಿಸಿದರೆ ನಿಮಗಾಗುವ ನಷ್ಟವೇನು? ಏನೂ ಇಲ್ಲವಲ್ಲ. ಅನವಸರವಾಗಿ ಈರ್ಷೆ ಹುಟ್ಟಿಸಿಕೊಂಡು ದೇಹವನ್ನೇಕೆ ಕೆಡಿಸಿಕೊಳ್ಳುತ್ತಿರುವಿರಿ ಎಂದು ಕೇಳಿದ. ನಿನ್ನ ಶತ್ರುವು ವೃದ್ಧಿ ಹೊಂದುತ್ತಿದ್ದಾನೆಂದರೆ ಕೇಳಿಕೊಂಡು ನೀನು ಸುಮ್ಮನೆ ಕುಳಿತುಕೊಳ್ಳುವೆಯಾ? ನಾನು ಹಾಗೆಯೇ. ಯಾವ ವಿಧದಲ್ಲಾದರೂ ಸರಿ ಸಂವರ್ತನಿಗೆ ತೊಂದರೆ ಕೊಟ್ಟು ಆ ಯಾಗ ನಡೆಯದಂತೆ ನೋಡಿಕೋ ಎಂದು ಬೃಹಸ್ಪತಿಯು ಇಂದ್ರನನ್ನು ಕೇಳಿಕೊಂಡನು. ಆಗ ಇಂದ್ರನು ಅಗ್ನಿದೇವನನ್ನ ಕರೆದು, ನೀನು ಹೋಗಿ ಹೇಗಾದರೂ ಮಾಡಿ ಆ ಮರುದತ್ತನು ಮಾಡುತ್ತಿರುವ ಯಾಗವನ್ನು ನಿಲ್ಲಿಸುವಂತೆ ಮಾಡು ಎಂದು ಆಜ್ಞಾಪಿಸಿದನು. ಅಲ್ಲಿಂದ ಹೊರಟ ಅಗ್ನಿ ನೇರವಾಗಿ ಯಾಗಮಂಟಪಕ್ಕೆ ಬಂದನು. ಅಲ್ಲಿರುವ ಮರುದತ್ತ ಅವನನ್ನು ಕಂಡು ದೇವತಾ ಸ್ವರೂಪದಿಂದ ನಿಂತ ಅಗ್ನಿಗೆ ನಮಸ್ಕರಿಸಿದ. ಆಗ ಅಗ್ನಿ ಹೇಳಿದ, ರಾಜ, ನೀನೀಗಲೇ ಈ ಸಂವರ್ತನನ್ನ ಕೈಬಿಟ್ಟು ಬಿಡು. ನಿನ್ನ ಯಾಗ ಪೂರ್ತಿ ಮಾಡಲು ಬೇಕಾದರೆ ಬೃಹಸ್ಪತಿಯನ್ನೇ ಕರೆದುಕೊಂಡು ಬರುತ್ತೇನೆ ಎಂದ. ಅಲ್ಲೇ ಕುಳಿತಿದ್ದ ಸಂವರ್ತನಿಗೂ ಅಗ್ನಿಯ ಮಾತು ಕೇಳಿಸಿತು. ಅವನಿಗೆ ಕೋಪ ಉಕ್ಕಿ ಬಂತು. ಅಗ್ನಿಯೇ, ತಮಾಷೆ ಮಾಡಬೇಡ. ನನಗೆ ಕೋಪ ಬಂದರೆ ನನ್ನ ಕಣ್ಣಿನ ಜ್ವಾಲೆಯಲ್ಲೇ ನನ್ನನ್ನೇ ಸುಟ್ಟು ಬಿಡಬಲ್ಲೆ ಎಂದು ಕೆರಳಿ ಹೇಳಿದ ಸಂವರ್ತ. ಭಯದಿಂದ ಅಲ್ಲಿ ಕಾಲ್ ತೆಗೆದ ಅಗ್ನಿ ನೇರವಾಗಿ ಇಂದ್ರನ ಹತ್ತಿರ ಬಂದು ನಡೆದಿರಲ್ಲವನ್ನೂ ತಿಳಿಸಿದ. ದೇವರಾಜ ಅದನ್ನು ನಂಬಲಿಲ್ಲ. ಅಗ್ನಿದೇವನೇ ಈ ಜಗತ್ತನ್ನು ಸುಡುವವನು, ಹಾಗಿರುವಾಗ ನಿನ್ನನ್ನೇ ಸುಡುವ ಶಕ್ತಿ ಬೇರೊಬ್ಬರಿಗಿದೆಯೇ ಎಂದು ಪ್ರಶ್ನಿಸಿದ. ಹಾಗಲ್ಲ ದೇವೇಂದ್ರ, ಬ್ರಹ್ಮಬಲ ಮತ್ತು ಬ್ರಹ್ಮಚರ್ಯ ಶಕ್ತಿ ನಿನಗೆ ತಿಳಿಯದು ಎಂದು ಹೇಳಿ ಹೇಗೆ ಇಂದ್ರನು ಹಿಂದೊಮ್ಮೆ ಬ್ರಾಹ್ಮಣರ ಪ್ರಭಾವದಿಂದ ಹೊಂದಿದ ಪರಾಭವವನ್ನು ಜ್ಞಾಪಕಕ್ಕೆ ತಂದ. ಇದರಿಂದ ಇಂದ್ರನಿಗೆ ಕೋಪ ಬಂತು. ಅಗ್ನಿಯನ್ನ ಕೈಬಿಟ್ಟ. ಒಬ್ಬ ಗಂಧರ್ವನನ್ನ ಕರೆದು ಮರುದತ್ತನ ಯಾಗವನ್ನ ಭಗ್ನ ಮಾಡುವಂತೆ ಹೇಳಿದ. ಆ ಗಂಧರ್ವ ಮರುದತ್ತ ಮಹಾರಾಜರ ಹತ್ತಿರ ಹೋಗಿ, ಮಹಾರಾಜನೇ, ನೀನು ಸಂವರ್ತನನ್ನು ಬಿಟ್ಟು ಬಿಟ್ಟರೆ ಪರವಾಗಿಲ್ಲ, ಇಲ್ಲದಿದ್ದರೆ ನೀನು ಶತ್ರುವೆಂದೆಣಿಸಿ ದೇವೇಂದ್ರನು ನಿನ್ನ ಮೇಲೆ ದ್ವೇಷ ಸಾಧಿಸುತ್ತಾನೆ. ಆಗ, ಮಿತ್ರದ್ರೋಹ ಮಹಾಪಾಪ, ನಾನು ಸಂವರ್ತನನ್ನು ಬಿಡಲು ಸಾಧ್ಯವಿಲ್ಲ, ಅವನು ನನ್ನ ಮಿತ್ರ, ಏನಾದರೂ ಸರಿ ಅವನನ್ನು ತ್ಯಜಿಸುವುದಿಲ್ಲ ಎಂದ ಮಹಾರಾಜ ಮರುದತ್ತ. ಮಹಾರಾಜನೇ, ಇಂದ್ರನು ವಜ್ರಾಯುಧವನ್ನು ನಿನ್ನ ಮೇಲೆ ಪ್ರಯೋಗಿಸಿದರೆ ತಪ್ಪಿಸಿಕೊಳ್ಳುವೆಯಾ? ಕೇಳಿದ ಗಂಧರ್ವ. ಹಾಗೆ ಕೇಳಿದನೋ ಇಲ್ಲವೋ ಆಕಾಶದಲ್ಲಿ ಮೇಘ ಗರ್ಜನೆಯಾಯಿತು, ಸಿಡಿಲು ಬಡಿದಂತಾಯಿತು. ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸಿದ್ದ. ದಡದಡ ಶಬ್ದ ಮಾಡುತ್ತಾ ಫಳಫಳ ಹೊಳೆಯಲಾರಂಭಿಸಿತು ಆಕಾಶದಲ್ಲಿ. ಮರುದತ್ತ ಭಯಪಟ್ಟ. ಆದರೆ ಸಂವರ್ತ ತನ್ನ ತಪೋ ಮಹಿಮೆಯಿಂದ ಬ್ರಹ್ಮಚರ್ಯದಿಂದ ಯುದ್ಧ ಮಾಡಬೇಕೆಂದು ಬಂದಿದ್ದ ಇಂದ್ರನನ್ನ ಸೋಲಿಸಿದ. ಇಂದ್ರ ಸೋತು ನಿಂತ. ಶಾಂತರೂಪ ಧರಿಸಿದ. ಯಾಗಕ್ಕೆ ಹಾಜರಾಗಿ ಯಾಗ ಫಲವನ್ನ ಹವಿಸ್ಸನ್ನ ಸ್ವೀಕರಿಸಿದ. ಬೃಹಸ್ಪತಿಯ ಅಸೂಯೆಯಿಂದ ನಡೆದದ್ದೇನೂ ಇಲ್ಲ, ಅವರ ಹಾಗೆ ವ್ಯರ್ಥವಾಯಿತು. ಬ್ರಹ್ಮಚರ್ಯಕ್ಕೆ ವಿಜಯ ಸಿಕ್ಕಿತು. ಆದ್ದರಿಂದಲೇ ಅಸೂಯೆ ಪಡಬಾರದು, ಸಹನೆ ಇರಬೇಕು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಕಥಾಮೃತ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಝೇಂಕಾರ.
5: ಆಕಾಶವಾಣಿ ಝೇಂಕಾರ ಸಮೂಹ ಗಾನ ಸಂಗೀತ ಪಾಠ. ಮಕ್ಕಳೇ, ಝೇಂಕಾರ ಸಮೂಹ ಗಾನ ಸಂಗೀತ ಪಾಠವನ್ನ ಕಲೀಲಿಕ್ಕೆ ನೀವೆಲ್ಲ ಸಿದ್ಧರಾಗಿ ಕೂತಿದ್ದೀರಲ್ಲ. ಈ ತಿಂಗಳಿನ ಹಾಡು ರಚಿಸಿದವರು ರಾಮಚಂದ್ರ ವಿ ಪಾಟೀಲ್ ಅವರು. ಈ ಹಾಡನ್ನ ಸಂಯೋಜಿಸಿ ಕಲಿಸಿಕೊಡೋದಕ್ಕಿಂತ ಬಂದಿದ್ದಾರೆ ಗುರುಗಳಾದಂಥ ಜಗದೀಶ್ ಮಳಿಗೆಯವರು. ಮತ್ತು ಈ ಹಾಡು ಕಲೀಲಿಕ್ಕೆ ಬಂದವರು ಯಾರು? ಧಾರವಾಡದ KNK ಬಾಲಿಕೆಯರ ಪ್ರೌಢಶಾಲಾ ಮಕ್ಕಳು. ಹಾಗಾದರೆ ಈ ಹಾಡನ್ನು ನಾವೆಲ್ಲ ಕಲ್ತ್ಕೊಂಬೋಣ.
6: ಮಕ್ಕಳೇ, ನೀವೆಲ್ಲ ಝೇಂಕಾರದ ಹಾಡು ಕಲ್ತ್ಕೊಳ್ಳಿಕ್ ಬಂದಿರಲ್ಲ? ಹಾ, ಮೊದಲು ಹಾಡು ಬರ್ಕೊಳ್ರಿ, ಆಮೇಲೆ ಹಾಡು ಹೇಗೆ ಹಾಡಬೇಕು ಅನ್ನೋದನ್ನ ಕಲಿಸ್ಕೊಡ್ತೀನಿ. ಈ ಹಾಡಿನ ತಲೆಬರಹ ಏನು ಅಂದ್ರೆ ಕಾಡಿನ ಹಿರಿಮೆ. ಕಾಡಿನ ಹಿರಿಮೆ ಅಂದ್ರೆ ಗಿಡ ಮರಗಳನ್ನ ಹೇಗೆ ಬೆಳೆಸಬೇಕು, ಅವುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು, ಅವುಗಳನ್ನು ಅನವಶ್ಯಕವಾಗಿ ಕಡಿದು ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನುವಂಥ ವಿಚಾರವನ್ನು ಈ ಪದ್ಯ ತಿಳಿಸ್ಕೊಡ್ತದ. ಗೊತ್ತಾಯ್ತಲ್ಲ? ಹಾಡು ಬರ್ಕೊಡ್ತೀರಿ? ಮೊದಲು ಪಲ್ಲವಿ ಎರಡು ಸಾಲದ ಮೊದಲನೇ ಸಾಲು ಬರ್ಕೊಳ್ರಿ. ಕಾಡಿನ ಹಿರಿಮೆಯ ಹಾಡುವೇನು. ಆಯ್ತಾ? ನಾಡುಳಿಸಲು ಹೆಣಗಾಡುವೆನು. ಇದು ಎರಡನೇ ಸಾಲು, ಪಲ್ಲವಿ ಮುಗಿತು. ಈಗ ನುಡಿ ಹೇಳ್ತೀನಿ. ಪ್ರಾಣಿ ಪಕ್ಷಿಗಳ ಪ್ರಾಣವು ಕಾಡು. ಇದು ಮೊದಲನೇ ಸಾಲು. ಎರಡನೇ ಸಾಲು ಬರ್ಕೊಳ್ರಿ. ಅದುವೇ ಅವುಗಳ ರಕ್ಷಣೆ ಬೀಡು. ಮೂರನೇ ಸಾಲು. ಮಾನವ ಬದುಕಿಗೆ ವರವಾಗಿ. ನಾಲ್ಕನೇ ಸಾಲು. ಬೆಳೆವವು ಸಸಿಗಳು ಮರವಾಗಿ. ಇಲ್ಲಿಗೆ ಮೊದಲನೇ ನುಡಿ ಮುಗೀತು. ಈಗ ಒಂದು ಸಾಲು ಖಾಲಿ ಬಿಟ್ಟು ಮುಂದಿನ ನುಡಿ ಬರ್ಕೊಳ್ರಿ. ಕಾಡಿನ ಸೆಳೆತಕ್ಕೆ ಬರುವ ಮಳೆ. ಮುಂದಿನ ಸಾಲು. ತರುವುದು ಭೂಮಿಗೆ ಹೊಸತು ಕಳೆ. ಮೂರನೇ ಸಾಲು. ನೀರಿನ ರಭಸವ ಎದುರಿಸುತ್ತ. ನಾಲ್ಕನೇ ಸಾಲು. ತಡೆವವು ಮರಗಳು ಭೂಸವೆತ. ಇಲ್ಲಿಗೆ ಎರಡನೇ ನುಡಿ ಮುಗೀತು. ಈಗ ಮೂರನೇ ನುಡಿ ಬರ್ಕೊಳ್ರಿ. ಕಾಡನು ಕಡಿದ ಮಾನವ ರಕ್ಕಸ. ಎರಡನೇ ಸಾಲು. ಹಾಳುಗೆಡೆದನು ಉಸುರಿನ ಬೊಕ್ಕಸ. ಮೂರನೇ ಸಾಲು ಬರ್ಕೊಳ್ರಿ. ಎಷ್ಟಿದ್ದರೇನು ಧನ ಕನಕ. ನಾಲ್ಕನೇ ಸಾಲು. ಬದುಕಲು ಬೇಕು ಆಮ್ಲಜನಕ. ಇಲ್ಲಿಗೆ ಮೂರು ನುಡಿ ಮುಗಿದ್ವು. ಈಗ ಕೊನೆ ನುಡಿ, ನಾಲ್ಕನೇ ನುಡಿನ ಬರ್ಕೊಳ್ರಿ. ಎಲ್ಲರೂ ಗಿಡಗಳ ಬೆಳೆಸೋಣ. ಮುಂದಿನ ಸಾಲು. ಅವುಗಳ ರಕ್ಷಣೆ ಮಾಡೋಣ. ಮೂರನೇ ಸಾಲು. ಮರಗಳ ಮಹತಿಯ ತಿಳಿಯೋಣ. ಕೊನೆ ಸಾಲು. ಎಲ್ಲರಿಗೂ ತಿಳಿ ಹೇಳೋಣ. ಆಯ್ತಲ್ಲ ಹಾಡು ಬರ್ಕೊಂಡು. ಹಾ, ಈಗ ನಮ್ಮ ಜೊತೆಗೆ ತಬಲಾ ಸಾಥ್ ಮಾಡಲಿಕ್ಕೆ ಶ್ರೀ ಶಶಿಕಾಂತ್ ಕುಲಕರ್ಣಿ ಅಣ್ಣವ್ರು ಬಂದಾರ. ಈ ಹಾಡು ಕಹರ್ವಾ ತಾಳದೊಳಗದ. ಧಾಗಿ ನತ್ತಿ ನಕ್ಕ ಧಿನ್. ತಾಳಕ್ಕೆ ಸರಿಯಾಗಿ ಹಾಡನ್ನು ಹಾಡೋದನ್ನು ಕಲ್ತ್ಕೊಳ್ಳೋಣ.

ಮತ್ತೆ ಪಲ್ಲವಿಗೆ ಬರ್ತೀವಿ. ಈಗ ಮೊದಲನೇ ನುಡಿ ಹಾಡಿದ್ರಲ್ಲ ನೀವು, ಅದೇ ರೀತಿಯಾಗಿ ಮೂರನೇ ನುಡಿ ಹಾಡಬೇಕು, ಮತ್ತೆ ಎರಡನೇ ನುಡಿ ಹೇಗೆ ಹಾಡಿದ್ರೋ ಅದೇ ರೀತಿಯಾಗಿ ನಾಲ್ಕನೇದ್ದು ಅಂದರೆ ಕೊನೆ ನುಡಿಯನ್ನು ಹಾಡಬೇಕು. ಈಗ ಎಲ್ಲ ಸಂಗೀತ ವಾದ್ಯಗಳೊಂದಿಗೆ ಎಲ್ಲರೂ ಸೇರಿ ಹಾಡೋಣ.

0: ಮಕ್ಕಳೇ, ಇಲ್ಲಿವರೆಗೆ ಝೇಂಕರದ ಹಾಡನ್ನು ನೀವೆಲ್ಲ ಕಲ್ತ್ಕೊಂಡ್ರಿ. ಈ ಹಾಡು ಬರೆದವರು ರಾಮಚಂದ್ರ ವಿ ಪಾಟೀಲ್ ಅವರು. ಇನ್ನು ಈ ಕವಿತೆಯನ್ನು ಇಲ್ಲಿವರೆಗೆ ಕಲಿಸಿಕೊಟ್ಟವರು ಗುರುಗಳಾದಂಥ ಜಗದೀಶ್ ಮಳಿಗೆಯವರು. ಇದರಲ್ಲಿ ಭಾಗವಹಿಸಿದಂಥ ಮಕ್ಕಳು ಅಂದರೆ ಧಾರವಾಡದ KNK ಬಾಲಿಕೆಯರ ಶಾಲಾ ಮಕ್ಕಳಾದಂಥ ಪ್ರಿಯದರ್ಶಿನಿ ಪಾಟೀಲ್, ಮೈತ್ರಿ ಗಂಟಣ್ಣವರ್, ನೀಲಸ್ಮೃತಿ ರಾಮನ್ಗೌಡರ್, ದೀಪ್ತಿ ಗಂಟಣ್ಣವರ್, ತನ್ಮಯಿ ಗೋಟೆ, ಸ್ಫೂರ್ತಿ ಗಂಟಣ್ಣವರ್ ಮತ್ತು ಹೇಮಶ್ರೀ AH. ಇನ್ನು ವಾದ್ಯ ಸಹಕಾರ ನೀಡಿದಂಥವರು ವಾದಿರಾಜ್ ನಿಂಬರ್ಗಿ, ಶಂಕರ್ ಕಬಾಡಿ, ಕೇಶವ್ ಕುಮಾರ್ ಮಾಲ್ವಿ ಮತ್ತು ಶಶಿಕಾಂತ್ ಕುಲಕರ್ಣಿ. ಇದು ಈ ತಿಂಗಳಿನ ಝೇಂಕಾರದ ಹಾಡು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಝೇಂಕಾರ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ ಆತಿಫ್ ಅಸ್ಲಾಂ ಹಾಡಿರುವ ಜೆಹರ್ ಚಿತ್ರದ ಗೀತೆ, ಸಾಹಿತ್ಯ ಸಯ್ಯಿದ್ ಖಾದ್ರಿ, ಸಂಗೀತ ಮಿಥುನ್ ಶರ್ಮಾ, ನರೇಶ್ ಶರ್ಮಾ.

ಮುಂದೆ ಕೇಳಿ ಎಆರ್ ರೆಹಮಾನ್ ಅವರು ಸಂಗೀತ ನಿರ್ದೇಶಿಸಿ ಚಿತ್ರ ಮತ್ತು ಸಂಗಡಿಗರೊಂದಿಗೆ ಹಾಡಿರುವ ಬಾಂಬೆ ಚಿತ್ರದ ಗೀತೆ, ಸಾಹಿತ್ಯ ಮೆಹಬೂಬ್ ಅವರದು.

ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಯಾರ ದಿಲ್ದಾರ ಚಿತ್ರದ ಗೀತೆ, ಸಾಹಿತ್ಯ ಮಜ್ರೂಸ್ ಸುಲ್ತಾನ್ಪುರಿ, ಸಂಗೀತ ಜತಿನ್ ಲಲಿತ್.

ಸಂಗಡಿಗರೊಂದಿಗೆ ಅಭಿಜಿತ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಬಾಘಿ ಚಿತ್ರದ ಗೀತೆ, ಸಾಹಿತ್ಯ ಸಮೀರ್, ಸಂಗೀತ ಆನಂದ್ ಮಿಲಿಂದ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆನಂದ್ ರಾಜ್ ಆನಂದ್ ಅವರು ಸಾಹಿತ್ಯ ಮತ್ತು ಅವರೇ ಸಂಗೀತ ನಿರ್ದೇಶಿಸಿ ಸುನಿಧಿ ಚೌಹಾಣ್ ಜೊತೆ ಹಾಡಿರುವ ಕಾಂಟೆ ಚಿತ್ರದ ಗೀತೆ

ಆಕಾಶವಾಣಿ ಮಂಗಳೂರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪಂಡಿತ್ ಜಯತೀರ್ಥ ಮೇವುಂಡಿಯವರ ಗಾಯನ. ಸಹವಾದನದಲ್ಲಿ ತಬ್ಲಾ ಸಾಥಿ ರಾಜೇಶ್ ಭಾಗವತ್, ಹಾರ್ಮೋನಿಯಂ ಸಹಕಾರ ನರೇಂದ್ರ ಕೆ ಎಲ್ ನಾಯಕ್. ಈಗ ಕೇಳಿ ರಾಗ್ ಸಾಲಗ ಬರಾಳಿ, ವಿಳಂಬಿತ್ ಏಕ್ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪಂಡಿತ್ ಜಯತೀರ್ಥ ಮೇವುಂಡಿಯವರ ಗಾಯನದಲ್ಲಿ ರಾಗ ಸಾಲಗ ವರಾಳಿ ಕೇಳಿದಿರಿ. ಹಾರ್ಮೋನಿಯಂ ಸಹಕಾರ ನರೇಂದ್ರ ಎಲ್ ನಾಯಕ್, ತಬಲಾ ಸಾಥಿ ರಾಜೇಶ್ ಭಾಗವತ್. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಾನು ನಿಮ್ಮೊಂದಿಗೆ ವಿದ್ಯಾ ಮಹೇಶ್.
1: ಆಕಾಶವಾಣಿ ಮಂಗಳೂರು. ಬಾನಸೊರತ ಬಂದುಲೆಗು ಸರ್ವೆರೆಗ್ಲ ಮೋಕೆದ ಸೊಲ್ಮೆಲು. ತುಳು ಕಾದಂಬರಿ ಓದುದ ಸರಣಿಡು ಇನಿಯಿತ್ತೆ ಜಾನಕಿ ಬ್ರಹ್ಮಾವರ ಮೇರು ಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪೆರು ಅಕ್ಷತಾರಾಜ್ ಪೆರ್ಲ.
2: ಮಧುರ ರುಕ್ಕುನಿಲ್ಲಡೆ ಬತ್ತುಪುನಗಪುರ ತನ್ನ ಬದುಕದ ಕತೆ ಮಾತ್ರ ಆತ್. ತನ್ನ ದೋಸ್ತಿ ಅಯ್ಯನ ಮೋಹನನ ಕತೆಲ ಪನೊಂದಿತ್ತಲು. ಮೋಹನ ಎಡ್ಡೆ ಕಲ್ತದಿತ್ತುಂಡಲ ಆಯಗು ಉಂಜಿ ಆಫೀಸಿಡು ಸಂಡಾಸದೆಕ್ಕುನ ಬೇಲೆ ತಿಕ್ಕುಂಡು. ಅಲ್ಪದ ಸಂಗತಿಲೆನು ಆಯೆ ಮಧುರಡ ಎಂಚ ಪನೊಂದಿತ್ತೆ ಪನ್ಪುನೇನು ಆಲು ಬುಡ್ಪದ ಪನೇರ ಸುರುಮಲ್ತಲು. ಯಾನ ಮಾತೆನ್ಲ ಪೊರ್ಲುಡೆ ನಿಯತ್ತುಡೆ ಮಲ್ತೆ ಆಯಗ್ಲ ಕುಸಿ ಆಂಡು ಮೆಚ್ಚಿದು ಪುಗರಿಯಲ ಆ ಅಧಿಕಾರಿ. ಆಂಡ ಬೇಲಿದಯಗು ಬಂಜಿ ಉಂಡು. ಆಯನ ಬಂಜಿಡು ಬಡೌದ ಸೂ ಅರ್ಲುಂಡು ಪನ್ಪಿನವು ಆಯಗು ಗೊತ್ತೇ ಇಜ್ಜಿ. ಬಗೆತರತವೇನು ಏನ ಎದುರುಡೇ ತಿನ್ಪೆ ಪರ್ಪೆ ಯಾನ ಏನ ಇಲ್ಲಡೇ ಉಣೋಡು. ಎಂಕು ಸಂಬಳಲ ಆಯಗು ನೆಂಪಾಯಿನಾನಿ ಕೊರ್ಪಿನಿ. ಯಾನ್ಲ ಪೊಡುಂಬೆ ಎಂಕು ಬಡವಾ ಪುಣುಂದು ಪಣಯೇ. ತಿಂಗಳಾಂಡಲ ಸಂಬಳ ಕೊರ್ಲೆಂದು ಕೇಣಯೇ. ಇಂಚ ಹಕ್ಕಡಿ ಕೇಣದ ಧೈರ್ಯದ ಅಂಶ ಏನ ನೆತ್ತರಡು ಕಮ್ಮಿ ಇತ್ತುಂಡ ದಾನೆ. ವಾ ಗುಣೊಟ್ಲ ನೆತ್ತೆರ್ದ ಗುಣ ಮಲ್ಲೆಗೆ ಬ್ಲಡ್ ಈಸ್ ಬ್ಲಡ್ ಏನ ಉಡಲ್ಡು ಪರಪುನು ಪಂಡಿನೆಕ್ಕು ಮಂಡೆ ಆಡವ್ನಂಚಿನ ದೊಂಕು ನಾಯಗ್ಲ ದೊಗ್ಗು ಸಲಾಮು ಪಾಡುನಂಚಿನ ಹೀನ ದೀನ ಸ್ಥಿತಿಟ್ಟು ಶತಮಾನೊಡ್ದಿಂಚ ಬದುಕು ದಿನಕ್ಲೆನ ನೆತ್ತೆರತ್ತ. ಆ ಆಫೀಸರ್ ಎಡ್ಡೆಂತಿನಾಯೇನೆ ಏ ಪೊಲ ಎಂಕ ಮಲ್ಲ ಮಲ್ಲ ರಾಜಕಾರಣಿನಕ್ಲೆನ ಪರಿಚಯ ಉಂಡು. ಅಕ್ಲೆಡ ಪಂಡದ ನಿಕ್ಕೊಂಜಿ ಎಡ್ಡೆ ಬೇಲೆ ಕೊರ್ಪಾವೆ ಪಂದು ಪನೊಂದಿತ್ತೆ. ಆ ಎಡ್ಡೆ ಬೇಲೆದ ಆಸೆಡು ನನಲಾತ್ ಎಡ್ಡೆಡೆ ಆಯನಿಲ್ಲದ ಬೇಲೆ ಮಲ್ತೊಂದಿತ್ತೆ. ಆಂಡ ಆ ಆಸೆ ನಟ್ಟುನಯನ ಕನ ಪನ್ಪಿಲೆಕ ಆಂಡ್ ಆಯೆ ಕಲೆಪಾಡ್ದಿನಾಯೆ ಮಾಮಲ್ಲ ಡೋಂಗಿ ಸರಕಾರಗು ಚೋಂಟು ತೋಜಾವನೆಟ್ಟು

ಕಡಿಮೆ. ಸುಳ್ಳು ಬಿಲ್ಲು ಸುಳ್ಳು ಲೆಕ್ಕ ಸುಳ್ಳು ದಾಖಲೆ ಮಲ್ಪುನೈಟು ಬೊಡಿ ಇಜ್ಜಂದಿನಾಯಿ. ಆಯಗು ಸಮಾತಿ ನೋಡು, ಅಂಚ ಆಫೀಸದ ಲೆಕ್ಕೊಡು ಅಪಗಪಗ ಪಾರ್ಟಿ. ಸಖತ್ತು ಖರ್ಚಿದನೆ. ಒಂಜಿ ದಿನ ಆಯನಿಲ್ಲಡೇ ಒಂಜಿ ಪಾರ್ಟಿ. ಆಯನ ಮದ್ಮೆದ ಬೊಳ್ಳಿ ಪರ್ಬಗೆ ಭಾರಿ ಗಡ್ದದವು. ಇಲ್ಲಗು ಸಿಂಗಾರ ಏತು. ಅಪ್ಪೆ ಅಮ್ಮಗ ಜೋಕುಲೆ ದುಸ್ತುಗಿಸ್ತು ಮೇಕಪ್ ಮಲ್ತು ಕುಲ್ಲಾಯರು. ಜೋಕ್ಲೆ ನೌಲ ದೊಡ್ಡು ಮಿತ್ತುಡ್ದು ದೊರಿಯುಂಡು ಪಣಪಿಲೆಕನೇನೆ ಮರ್ಜಿ. ಬಿನ್ನೆರು ಮಲ್ಲ ಮಲ್ಲ ಅಧಿಕಾರಿಲೆ. ಅಕ್ಲೆನೊಟ್ಟುಡು ಸೇಲೆ ಸೇಬಿನೋದ ಗತ್ತದ ಬುಡೆದಿಬಾಲೆಲು ಪೊಲೀಸರ್ಲ ಇತ್ತೆರು. ಪತ್ತೈವ ಜನಕ್ಕೂ ಪರಲಾತು ತಿನ್ನಲಾತು. ಒಣಸು ಮಾಸದನೆ ಚಿಕನ್ದನೆ ಪಾಕ ಬಗೆ ತಿನ್ನಗ ಹೌ ನೈಸ್ ವೆರಿ ಟೇಸ್ಟಿ ಯಮ್ಮಿ ಕ್ರಿಸ್ಪಿ ಇಂಚಿನನೆ ಇಂಗ್ಲಿಷ್ದ ನುಡಿ. ಅಕುಲಕುಲೆ ಪಾಡೊಂದು ತಿನ್ನೊಂದು ಪರೊಂದು ಪುಗರೊಂದು ಪಾರ್ಟಿನ ನಿಧಾನಡು ಮುಗಿತೇರು. ಯಾನ ಕಂಡಿಡು ನಿಲ್ಕದು ತೂನಗ ಐಸ್ ಕ್ರೀಮ್ದ ಸಮಾರಾಧನೆ ಆ ಒಂದಿತ್ತುಂಡು. ಬಾಯ್ಡ್ ನೀರು ಅರಿಯುನೇಕ ಎಂಕ ಯಾನೇ ಪಣೊಂಡೆ. ನನವಂತೆ ಪೊರ್ತುಡು ಎಂಕಲ ಬಾರಿ ಭೋಜನನೇ ಪಂಡದು. ಆಂಜುಲು ಪೊಂಜುಲು ಪರ್ತಿನ ನಸೆಟ್ಟು ಸೊಯದಾಂತಿಲೆಕ್ಕ ಒರಿಯಗೊರಿ ತಾಂಟೊಂಬಿನ ಪೊರ್ಲು ತೂವಡು. ಕುರ್ಕುನ ಕೈಬುಡಿಯರೆ ಗೊತ್ತಾವಂದೇ ನಡ್ಗ ಒಂದೇ ಇಪ್ಪುನೆನ್ ತೂನಗ ಎಂಕ ತೆಲ್ಕೇನೆ. ಅಂಚಿಂಚಿಂದು ಸರಿ ಪದ್ರಾಡ್ ಗಂಟೆಗೆ ಎಂಕ ಮೇಡಮ್ನ ಲೆಪ್ಪು ಬತ್ತಂಡು. ಉಂಡ್ಲ ಬಾಜನ ದೆಕ್ಕಲ ಅಕೇರಿಗ ಸಂಡಾಸಲವರ ಸಾಪುಸುದ್ದಾವಡು. ಇಂಚ ಪಂಡೆರು ಇಲ್ಲದ ಕುಲು ಮಾತ ಜೆತ್ತು ಗುರೆಪುನಗ ಯಾನ ಬಾಜನಲೆಗು ಪತದಿನ ರಸತಗಸಿನ ನಕ್ಕೊಂದಿತ್ತೆ. ತಿನ್ಪಿನ ಐಟಮ್ ದಾದಲ ಅಲ್ಪ ಇತ್ತಜಿ. ಉರಿದಿನಿ ನೀರುಳಿದ ಚಕ್ರೋಲು ಮಾತ್ರ ಅವೇನೇ ತಿನ್ನೊಂಡೆ. ಅಕಲು ಉಂಟಿನ ಬಟ್ಟಲಿಡು ಉರಿದಿನೇನು ನಾಯ್ದ ಬಾಜನಗು ಪಾಡ್ನಗ ನಾಯಿಗ ಉಣಲಾತ ಆಂಡು. ನಾಯಿಡ್ದುಲ ಕಡೆಯಾನ ಇಂಪಿಲೆಕ ಆದು ಮನಸ್ಸು ಮುರಿಡಿಂಡು. ದೆಕ್ಕುನ ಮಾತ ಬಾಜನದ ಇಲೆವರಿ ಆನಗ ಸುರೂತ ಕೋರಿಕಿಲೆತ್ತಂಡು. ಬಹುಶಃ ಆನಿಡ್ದಿಂಚೆ ಎನಸ್ವಭಾವಡು ಪನೀತು ಬದಲಾಯಿನಿ. ಅಧಿಕಾರಿನ ಪನೀತು ಓರೆ ದಿಷ್ಟಿಡ್ ತುಯರೆ ಸುರುಮಲ್ತಿನಿ. ಎನ ಬೇಲೆಡು ಮಿಸಿನಾಡ್ದು ನೆರ್ಪಿನ ಮೇಡಮ್ನ ಕಣ್ಣು ಮಲೇದು ತೂಯಿನಿ. ಅವು ಎನ್ನ ಉಡಲ್ಡಿತ್ತಿನ ಕ್ರಾಂತಿಕಾರಿನ ಸುರುತ ಪಜ್ಜೆ. ಒಂತೆ ದಿನೋಟೆ ಆಯನಿಲ್ಲಗೊಂಜಿ ಅಟಿಲಡ್ಪಿನ ಪೊಣ್ಣು ಬೇಲೆಗೆ ಬತ್ತಂಡು. ಅಲೆನಗತಿ ಎನಡ್ದುಲ ಹಾಳೆ. ಇಡೀ ದಿನ ಅಡ್ದು ಬಳಸದು ಮೇಡಮ್ನ ಕೈಕಾರು ಒತ್ತುದು ಬಿಲಾಸು ಬುಡ್ತಿಲೆಕ್ಕದ ಜೋಕ್ಲೆನ ಚಾಕ್ರಿ ಮಲ್ತೊಂದು ಸೋತು ಪೋಯಿನ ಪೊಣ್ಣು ಮಗಲೆಗ ಬೇತೆ ಏರೆಡ್ಲ ಪಾತಿರೆಗಿಜ್ಜಿ ಪಿದಯಿ ಕಾರದಿವರೆಗಿಜ್ಜಿ. ಒಂಜಿ ತಿಂಗಳುಡೆ ಪೊಣ್ಣನ ಪುಣ ಇಲ್ಲ ಪಿರವುದ ಕುಕ್ಕುದ ದೈಟ್ ನೇಲೊಂದಿತ್ತಂಡು. ಪೊಣ್ಣು ಕಲ್ಕಿನೈನ ಕೇಂಡಿನ ಕುಲಿತ್ತೆರು. ಅವು ಪೆಟ್ಟುಡಾಯಿನ ಸಾವು. ಸೈತಿ ಬೊಕ್ಕನೆ ನೇಲ್ಪಾದಿನ ಪುಣ. ಆಂಡ ನಿಜ ಸಂಗತಿ ಗುಸುಗುಸುಟೇ ಒರಿಂಡು. ಸತ್ಯ ಪಂಡದ ಕೋರ್ಟದ ಕಟ್ಟೆಡು ಸಾಕ್ಷಿ ಪಂಪಿನ ರಗಳೆ ಅನ್ಬೇಸು ನಂಚಿನ ಕಷ್ಟಗು ತರೆಕುರ್ಪಿನ ಕುಲೇರು. ಪುಲ್ಲೆರೆನೆ ಕೆಕ್ಕಿಲ್ದ ಬಲ್ಲು ಕಡ್ತದಾಂಡು. ಅಲೆನ ಇಲ್ಲದಕ್ಲೆನ್ ಲೆಪುಡಾದಾಂಡು. ಕೇಸಾಂಡ ನಿಕ್ಲೆಗೆ ಭಂಗಪಣೊಂದು ಪುಣ ಕಡಪುಡ್ದು ಕೊರ್ದಾಂಡು. ಅಲೆನ ಲೆಕ್ಕೊಡು ಪಣವು ಕೊರ್ಪೆಂದು ಪಂಡಿನಂದು. ಆಂಡಾವು ಬಾಯಿದ ಪಾತೆರ ಕೈಕ್ ಸಂಬಂಧದಾಂತಿನವು. ಪಾಕ ಘಟನೆದ ಸುದ್ದಿಲು ಕುರ್ತೆಲು ನಾತದ ಲೆಕ್ಕ. ಎಂಚಾಂಡಲ ಪಿದೈ ಬರ್ಪನೆ. ಪೊಣ್ಣು ಜೀವದೆತನೆಂತ ಬಗ್ಗೆಡು ಇಚಾರ್ಪೆರೆಗು ಪೊಲೀಸರು ಬತ್ತೆರು. ಬನ್ನಗ ಬೂರ್ಸುಕಾರ್ದ ಶಬ್ದ ಭಯಂಕರನೆ. ಆಂಡ ಪೋನಗ ಪುಚ್ಚದನೇ ಪಜ್ಜೆಲು. ಮೋನೆಡು ಸಂತೋಷದ ತೆಲಿಕೆ. ಅಧಿಕಾರಿಗ ಜೈಪಣೊಂಬಿನ ಮೂಡು. ಪೊಣ್ಣನ ಮರಣ ಸರ್ಟಿಫಿಕೇಟೆಡು ಪಿತ್ತಕಾಮಲೆಡು ಸೈತಿನಿಂದು ದಾಖಲ್ಯಾಂಡು. ಲೋಕದ ಮಟ್ಟಗವು ನಿಜಾನೆ. ಪಾತಕಿ ಸುಬಗೆನೇ ಅದುವರಿಯೇ. ಹಂಚತ್ತು ಅಧಿಕಾರಿನ ಅತ್ಯಾಚಾರದ ಉಪದ್ರಗು ಒಪ್ಪ್ಯಂದಿನ ಪೊಣ್ಣು ಅತ್ತಾಂದಿ ನಡೆಗಾಯಿನ ಮಣೆತ ಪೆಟ್ಟಿಡು ಜೀವ ಬುಡ್ತಿನಿಂದು ಲೆತ್ತು ಪಣಪಿನ ಕುಲೇರು. ಪಂಡುಂಡಲ ಕೇಣು ನಕುಲೇರು. ಕೇಂಡಲ ಸೋದನೆ ಮಲ್ತು ಅನ್ಯಾಯಗೂ ಶಿಕ್ಷೆ ಕೊರ್ಪಾವಿರೆ ಪುರುಂಬ ನಕಲೇರು. ಪೊಲೀಸರು ಬತ್ತಿಲೆಕ್ಕನೆ ಪಿರಪೋಯಿನ ಬೆರೀಟೆ ಆ ಇಲ್ಲಡು ಒಂಜೊಂಜೆ ಅತ್ರುವಾಣಲು ಆ ಒಂದು ಪೋಯ. ಅಧಿಕಾರಿನ ಪೊಸತ್ತು ಪ್ಯಾಂಟಂಗಿನ ಕತಿರ್ದು ಪಾಡುನು. ಮೂಜಂಜೆ ಅನಗ ಇಲ್ಲದ ಕುಬಲ್ಗ ಕಲ್ಲು ಬೂರುನು. ಇಲ್ಲದುಲೈ ಪೊಡಿಮಣ್ಣು ಬಿರ್ಕುನು. ಕುಕ್ಕುದ ಮರೊಟು ಗೆಲ್ಲು ಪಂದುನು. ಅಡ್ಪಿಲ್ಲಡು ಬಾಜನಲು ಕಂಕಣೆ ಬೂರುನು. ಕತ್ತಲೆಡು ಕಪ್ಪು ಪುಚ್ಚದ ಕಣ್ಣು.

ಎನ್ಕುನು. ಜೋಕ್ಲೆನ ಬೂಕುಲು ಬೂಡ್ಸುಲು ಓಲೋಲಾ ಬೇಲಿದರುಟು. ಎಲ್ಲ ಕತೆನೇ ದಾದ ಸೋದ್ಯಗೆ. ಒಂತಿದಿನೋಟೆ ಮೇಡಮ್ಗ್ ಪೋಡಿಗೆಡೆ ಜರಸುರಾಂಡು. ಮರ್ದು ನಾಟುಜಿ ಒರಾನೆ ಚಳಿಟು ಕುಂಬರುನು, ಒರಾನೆ ಜರ ಏರುನು, ದಾದ ದಾದ ಕನ್ನೆರುನು. ಕಂಡನಿಗ ನಿರ್ಪಿನಿ, ಅಲೆಗ ಹಾಕಡ ಅಲ ಆಲಾಲು ಆಲು. ಕೃಷಿ ಕೇಂದ್ರದ ಬೇಲೆದಕುಲು ಓಂಗೆರ್ದು ಬುಡೆದಿನ ನುಡಿಕೇಣುನೆಂತೂದು ಅಧಿಕಾರಿಗ ದಿಗಿಲ ಆಂಡೊಡು. ಸುದ್ದಿ ಆಂಡ ಪೊಲೀಸರೇನು ಗಡಿಗಡಿ ಸುಧಾರ್ಪುನವು ಸುಲಭನ. ಏರಾ ಪಂಡಿನೇನು ಒಪ್ಪ್ಯಂದು ಗಡಿಬಿಡಿಟ್ಟು ಓಲಾಪೋದು ಬಲ್ಮೆ ಕೇಂಡೆಗೆ. ತಂತ್ರಿಲೇನ ಸಲಹೆದಂಚ ಕಲ್ಕುಡ ದರ್ಶನಗು ಅಟ್ಟಣೆ ಆಂಡು. ಕಲ್ಕುಡ ನುಡಿತಂಚ ಕೃಷಿ ಕೇಂದ್ರದ ನಡೂಟೆ ಕಲ್ಕುಡ ಗೊಂಜಿ ಕಲ್ಲು ನಡೆದುದೀದು ಗುಡಿ ಕಟ್ಟಾವೆಂದು ಪರಕೆ ಪಣ್ಣೊಂಡೆಗೆ. ಆ ನೀರು ದಿನ್ಸಿ ಉಪದ್ರಲು ಉಂತುದು ಪೋಂಡು. ಮೇಡಮ್ನ ಮತಿ ಸೀದ ಆಂಡು. ಆಫೀಸ್ದ ಲೆಕ್ಕೊಡು ಗುಡಿ ಕಟ್ಟುನೆತ ಬಗ್ಗೆಡ್ ಮೀಟಿಂಗ್ ನಡತ್ತಂಡು. ಉಪದ್ರ ಉಪ್ಪುನಾಂಡಲ ಎಂಚ. ಉಪದ್ರದ ಭೂತ ಊರು ಬುಡ್ದೇ ಪೋತುಂಡು. ತನ ದೋಸ್ತಿನ ಸೇರೊಂದು ನನೊಂಜಿ ಕಾರ್ಖಾನೆಡ್ ಬೇಲೆಗೆ ಸುರು ಕೊರ್ತುಂಡು. ಮೋಹನೆ ತೆಲ್ತೆ ಆಯ್ನ ತೆಲ್ಕೆ ಬಾರೀ ಪೊರ್ಲು. ಏನ ಅಜ್ಜಿ ಮಿನಿ ತೂತೆರಡ ಆ ತಿಲ್ಕೆ ಗುಂಜಿ ವರನು ಕೊರಡು. ಇಂಚ ಪಣ್ಣುವೆರು ಪಣ್ತುವೆರು. ಇಂಚ ಮಧುರಗು ಮೋಹನನ ಬಗ್ಗೆಡು ಪಣೊಂದು ಬಚ್ಚಂದು. ಪ್ರತಿ ಸರ್ತಿಲ ಆಯನ ಕಾರ್ ಬಾರ್ಲೇನು ಆಯನ ನುಡಿಟೇ ಪಣ್ಪಿನವು ಅಲೆನ ಇಚ್ಛೆ. ನಿದೆರುನ ಜಯಾನು ಲಕ್ಕಾದಾಂಡಲ ಪಣಂಬಿನಲೆನು ರುಕ್ಕುಲ ತಡೆಪೂಜಲು. ಯಾನ್ ಸೇರೊಂಡಿನ ಪ್ರೈಮ್ ಫೀಡ್ಸ್ ಕಾರ್ಖಾನೆಡು ಸುರೂಟು ಎನ್ನನ್ನು ಅಡ್ಪೆರೆಗೆ ಪಾಡಿರು. ಯಾನ ಅಡ್ಪುನೆಟ್ಟು ಬಾರಿ ಬಿರ್ಸೆ ಆದಿತ್ತೆ. ಯಾನ ಅಡ್ಪುನಾತು ಪೊರ್ಲುಡು ಬೇತೆ ಏರ್ಲ ಅಡ್ಪಯ್ಯರು. ಆತುಲ ಎಕ್ಸ್ಪರ್ಟ್ ಸ್ವೀಪರು. ವಿವೇಕಾನಂದಿರು ಪಣ್ತೆರಿಗೆ, ನಮ್ಮ ಒವ್ವೇ ಬೇಲೆ ಮಲ್ಪಡು, ಅವೇನು ನಮ್ಮಡ್ದಿಗೆಡ್ಡೆ ನನ್ನೊರಿ ಮಲ್ಪೆರೆಗೆ ಆಪುಜ್ಜಿ ಪಣ್ಪಿನಾತು ಪೊರ್ಲುಡು ಮಲ್ಪಡು ಪಂದು. ಆರು ಪಣ್ತಿನಿ ಏರೆಗ ಆಂಡ ಪಾತೆರದಂಚ ಏನಿಡ್ದಿಂಚ ನಡತೊಂದು ಬೈದಿನಿ ಎನಲೆಕ ಇತ್ತಿನಕುಲೆ. ಎಂಕ್ಲೆನ ಹಿರಿಯರೆ ಗುರುನಕುಲು ಸ್ವಾಮಿನಕುಲು ಸಿದ್ದಿರು ಮಾತೆರ್ಲ ದೂರುಡುಂತೊಂದು ಪಣ್ಪಿನಿ ಎಲ್ಲೆ ಜನಕುಲೆಗೆ ಆತ, ಬಡ್ಡ ಜನಕುಲೆಗೆ ಆತ, ಮಲ್ಲ ಜನಕುಲೆಗು ಬುದ್ಧ್ಯಂತೆರೆಗು ಅಕ್ಲೆನ ಸ್ವಂತ ಮಂಡೆಡು ಅಲಚನೆ ಮಲ್ತುಂಡನೆ ಮಲ್ಲಕುಲು ಆವೆರೆಗಾಪಿನಿ. ಒರಿಯಡ್ದೊರಿ ಮಿಗಿಲು ಪಣ್ಪಿಲೆ ಕದ ಭೋಗಬಾಗೆ ಅನ್ಬೇಸರೆಗಾಪಿನಿ. ವೇದಾಂತನು ಅರಂಟು ನಕ್ಲಿನ ಲೆಕ್ಕೊಡು ಎಂಕುಲು ನನೊರಿಯನ ಚಾಕ್ರಿಗಾದೇ ಪುಟ್ಟು ನಕಲು. ಇಂಚ ಪುಟ್ಟುನೆಕ್ ದುಂಬುದ ಜನ್ಮದ ಕರ್ಮಫಲನೇ ಕಾರಣ. ಎಂಕ್ಲೆಗು ವೇದಾಂತ ತಿರಿಪೂಜಿ ಕೈ ಬಾಯಿಡು ಬಲ ಇಜ್ಜಿ. ಈ ಪೊರ್ತುದ ಬಡವು ತೆಕ್ಕುನೆನೇ ಮುಖ್ಯ ಅನಗ ಚಾಕ್ರಿ ಅಂಡ ಚಾಕ್ರಿ ಒರೊಕ್ಕು ಬಂಜಿ ದಿಂಜಡು ಬದುಕೊನುಗ. ಈ ಸ್ಥಿತಿಟ್ ದೀನಹೀನದ ತುಲಿಪು ನಡಪು ನೆಂಚ. ದುಂಬುಡ್ ದಿಂಚಲ ಎಂಕ್ಲೆನ ಹಾಡ್ಗತಿ ಉಂದುವೆ. ಬಂಜಿದನೇ ಮುಖ್ಯ ಪ್ರಶ್ನೆ. ಬಂಜಿಗ್ ಇತ್ತುಂಡತ್ತ ತುತ್ತು ಪುದೇಪು ಬರವುಸರವು ಸಾಧನೆ ಸಂಸ್ಕೃತಿದಾಲಚನೆ. ಯಾನ ಅಡ್ಪುನೆತ ಪೊರ್ಲು ಕಾರ್ಖಾನೆದ ಮಾಲೀಕಗ ಮೆಚ್ಚಿಂಡು. ಜಾತಿದ ನಿಲೆತು ಒಂದೇ ಬೇಲೆದ ರೀತಿಗ ಭೇಷ್ ಪಂಡಿನ ತಂದೆ ತನ್ನ ಇಲ್ಲನ್ಲ ಎನಡನೇ ಅಡ್ಪಾಯೇ. ವಾ ವಾ ಆ ಇಲ್ಲದ ಗ್ರೇಡ್ ಅರಮನೆತನೆ. ಉಳೆಮೇಯಿತ ಪೊರ್ಲುನು ಪಂಡು ತೀರಂದು. ಅಡ್ಪುನ ನಿಮನೊಡಾಂಡಲ ಆತು ಮಲ್ಲೆ ಪೊರ್ಲುದ ಇಲ್ಲನು ತೂಪಿಲೆ ಕಾಂಡತ್ತ. ಎಂಕ ಕುಸಿಯೇ ಆ ಕುಸೀಟೆ ರಡ್ಡು ಹಾಲು ರಡ್ಡು ಸಿಟೌಟು ಎಣ್ಮ ಬೆಡ್ರೂಮು ಆಜಿ ಸಂಡಾಸು ಮೂಜಿ ಬಾಲ್ಕನಿ ಮುಪ್ಪ ತಾಜಿ ತಡ್ಡೆಲೆನು ಅರ್ತೊಂದಿತ್ತೆ. ಬೆಡ್ಡಲು ಜೆತ್ತು ಪಿರೆಡು ನಾತು ಅಗಲ ಉದ್ದದವು ಮೆದುಟು ಮೆದು. ಸೋಫಾ ಸೆಟ್ಟಿಡು ಕುಲ್ಲುಂಡ ಗುರಿಟ್ಟು ಕುಲ್ಲಾಯಿಲೆಕ. ಪಕ್ಕಗು ಲಕ್ಕೆರೆ ಮನಸಾವಂದಿಲೆಕ. ಅವು ಮಲೇಷಿಯಾ ಮಾಡೆಲ್ಗೆ. ಕಬಾಟಲಿನ ಪೊರ್ಲು ತೂಪಿನನೇ ಮುಖ್ಯ. ಗೆಂಟ್ಪುನವು ಬಂಗನೆ ಕುಲ್ಲುದು ತೂಂಕೊಂಬಿನೇಕು ಉಜ್ಜಾಲಲು ಐಟ್ಟುಲ ಕುಸುರಿ ಕೆತ್ತನೆಲು. ಈತುಮಲ್ಲ ಐಬೋಗದಿಲ್ಲಡು ಉಪ್ಪುನೆ ನಾಲೇ ಜನ. ಒರಿ ಮಗಕ್ಕು ಮುರ್ಚಂಡೆ ರೋಗಗೆ ಆಯಗ ಕಲ್ಪಾವೆರೆಗು ಮಾಸ್ಟರ್ ಇಲ್ಲಗ ಬರ್ಪಿನಿ. ಆಯ ಕಲ್ಪುನು ಕಮ್ಮಿ. ಇಡೀ ದಿನ ಪಿಟೀಲು ಪತ್ತೊಂದು ಟುಯಿ ಟುಯಿ ಸೊರಲಕ್ಕಾವೆ. ದಿನೋಲ ಅವ್ವೇ ಸೊರ. ಆ ಸೊರಕ್ಕು ಆಯನೇ ಮಂಡೆ ನಲ್ಪಾವನೆಂತೂನಗ ಬೆಕ್ಕ ಸಾವಡು. ಆತುಲ ಬೀಸ. ನನೊರಿಲ ಮಗೇನೆ ಪಿದೈಡು ಪಿದೈಪ್ಪುನಾಯೆ. ಇಲ್ಲಗ ಬರ್ಪೆ ಪೋಪೆ ಒಡೆಗ ದಾಯಗ ಆಯಗೇ ಗೊತ್ತು. ಎನ ಬೇಲೆಗ ಮೆಚ್ಚಿನ ಮಾಲೀಕಗ ಎನಡ ಇಷ್ಟ ಆದ ಇರ್ಲು ಪಾಳಿದ ಗಾರ್ಡ್ ಬೇಲೆಲ ಎಂಕೆ ಕೊರಿಯೇ. ಸಂಬಳಲ ಒಂತೆ

0: ಕೋಸ್ಟಲ್ ವುಡ್ ಕಮ್ಮೆನ, ತುಳು ಚಿತ್ರಕಲತ್ತ ಸಾಲು ಸಮ್ಮನ,
1: ಯಜ್ಞೆ ಪದ್ನಾಜಿ.
2: ಬರ್ಸಾ ಪನ್ಪಿನ ಸಿನಿಮಾ ನಿಖಿಲ್ ಕೇಂದುಪ್ಪರ ಐತ ಪದ ಇತ್ತೆಲಕ್ಕೇನೊಂದುಳ್ಳರು. ಪೊನೊಡೋ ಬರ್ಚಾ ಪನ್ಪಿನ ಸಿನಿಮಾ ಎಲ್ಪತ್ತೈನ್ನೇ ಸಿನಿಮಾ ಅದು. 50ನೇ ಸಿನಿಮಾ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಆಂಡ, 75ನೇ ಸಿನಿಮಾ ಪನೊಡೋ ಬರ್ಚಾ ಪನ್ಪಿನ ಸಿನಿಮಾಲ ಭಾರಿ ಎಡ್ಡೆ ಪುದರ್ ಪಡೆತಂಡು. ಪಿಲಿಬೈಲಿ ಎಮ್ಮುನಕ್ಕ ಮಸ್ತ್ ದಿನ ಥಿಯೇಟರ್ ಇತ್ತು.

ಮದಿಪು ಪನ್ಪಿನ ಸಿನಿಮಾ ಅವು ರಾಷ್ಟ್ರಲ ಪ್ರಶಸ್ತಿ ಪಡೆಯಂಡು ರಾಜ್ಯ ಪ್ರಶಸ್ತಿಲ ಪಡೆಯಂಡು. ಏಸಾ ಪನ್ಪಿನ ಸಿನಿಮಾ ಭಾರಿ ಎಡ್ಡೆ ಕಥಾವಸ್ತುದ ಸಿನಿಮಾ.

ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ ಕಾರ್ಯಕ್ರಮ ಕೇಂದರು ಕೇಂದು ಬತ್ತಿನ ಸ್ವರ ತಮ್ಮ ಲಕ್ಷ್ಮಣ ಮೆರೆನವು. ಪ್ರಸ್ತುತಿ ಬೊಕ್ಕ ನಿರ್ಮಾಣ ಲತೀಶ್ ಪಾಲ್ದಾನೆ. ನನ್ನ ಬರ್ಪಿವಾರದ ಹೆಗ್ಗಿಡು ತಿಕ್ಕಗ ಸೊಲ್ಮೆಲು.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಯಾರೇ ನೀನು ಚೆಲುವೆ ಚಿತ್ರಕ್ಕಾಗಿ ಶ್ರೀನಿವಾಸ್ ಮತ್ತು ಅನುರಾಧ ಶ್ರೀರಾಮ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಅಮೆರಿಕ ಅಮೆರಿಕ ಚಿತ್ರದ್ದು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಮತ್ತು ಸಂಗೀತ ಕಟ್ಟಿ. HS ವೆಂಕಟೇಶಮೂರ್ತಿಯವರ ರಚನೆಗೆ ಸಂಗೀತ ಮನೋಮೂರ್ತಿಯವರದು.

ಗಾಯಕ ಜೋಡಿ ಶರತ್ ಮತ್ತು ರೇಷ್ಮಾ ಬಾಲು ಅವರ ಧ್ವನಿಯಲ್ಲಿ ಕೇಳಿ ಡಂಗೂರ ಚಿತ್ರದ ಗೀತೆ. ಗೀತರಚನೆ ವಿನೋದ್, ಸಂಗೀತ ಮಾರ್ಕ್ ಕೆ ರಾಬಿನ್.

ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗುತ್ತಿರುವ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ಫೋನ್ ಇನ್ ಲೈವ್ ಸಿಗದೆ ನಿರಾಶೆಯಾಗಿದೆಯೇ? ಚಿಂತಿಸದಿರಿ, ನಿಮ್ಮ ಹೆಸರು, ಊರು, ಮೊಬೈಲ್ ಸಂಖ್ಯೆ ಹಾಗೂ ಟೆಲಿಕ್ವಿಜ್ಗಾಗಿ ಎಂದು ಸ್ಪಷ್ಟವಾಗಿ ಬರೆದು ನಮ್ಮ ಸಂಖ್ಯೆ 9449926500 ವಾಟ್ಸ್ಆ್ಯಪ್ ಮೆಸೇಜ್ ಕಳುಹಿಸಿ. ಪ್ರತಿ ಮಂಗಳವಾರ ಬೆಳಗ್ಗೆ 11:30 to 12:30 ಧ್ವನಿ ಮುದ್ರಣದ ಅವಧಿಯಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಈ ರೀತಿ ನಮ್ಮ ಟೆಲಿಕ್ವಿಜ್ನಲ್ಲಿ ಪಾಲ್ಗೊಳ್ಳಿ, ಬಹುಮಾನ ನಿಮ್ಮದಾಗಿಸಿ. ಆಕಾಶವಾಣಿ ಮಂಗಳೂರು, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೆ ಕೃಷ್ಣಕುಮಾರ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಲಿದ್ದಾರೆ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂಆರ್ ಸಾಯಿನಾಥ್, ಘಟ ಉಡುಪಿ ಎಸ್ ಶ್ರೀಧರ್ ಹಾಗೂ ಖಂಜೀರ ಸಹಕಾರ ಕೆಎಚ್ ರವಿಕುಮಾರ್. ಮೊದಲಿಗೆ ಕೇಳಿ ಶ್ರೀ ಮಹಾಗಣಪತೆ ನಾಟರಾಗ ಆದಿತಾಳ, ಮಾಯಾವರಂ ವಿಶ್ವನಾಥ ಶಾಸ್ತ್ರಿಯವರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೆ ಕೃಷ್ಣಕುಮಾರ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂಆರ್ ಸಾಯಿನಾಥ್, ಘಟ ಉಡುಪಿ ಎಸ್ ಶ್ರೀಧರ್ ಹಾಗೂ ಖಂಜೀರ ಸಹಕಾರ ಕೆಎಚ್ ರವಿಕುಮಾರ್. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆ ಇದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಆಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಾಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6:00 ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ 2 ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳ ಸಿದ್ಧಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30 ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್, ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಡಿಕ್ನವರ್.
1: ಮೈಸೂರು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರಹ 10 ವೈವಿಧ್ಯಮಯ ಅಡುಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು.
0: ಭಾನುವಾರ 28 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು

0: ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16-20 ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ ದೇವನೂರು ಮಹಾದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾದೆಮಿ ಅಧ್ಯಕ್ಷ ಪಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ ಒಟ್ಟು 935,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯಾಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡದ ರಾಹುಲ್ ಶೇಖರ್ ಕಾರಭಾರಿ 3ನೇ ಹಿರಿಯರ ಆಟ್ಯಾಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡದ ಉಳುವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಆಟ್ಯಾಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜೆರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಯೆ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಪ್ರಕೃತಿ ನಮ್ಮ ಅನರ್ಘ್ಯ ಸಂಪತ್ತು. ಮಾನವನ ಅಸ್ತಿತ್ವ ಪ್ರಕೃತಿಯಿಂದ. ಆದರೆ ಮನುಷ್ಯ ಇಂದು ಅಭಿವೃದ್ಧಿ ಆಧುನಿಕತೆಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ದಿನನಿತ್ಯ ಅತಿಕ್ರಮಣವನ್ನ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿತ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವೇನು ಎಂಬುದು ದೊಡ್ಡ ಆತಂಕ ಸದಾ ಕಾಡ್ತಾ ಇರುತ್ತೆ. ಇಂದು ಪರಿಸರವನ್ನ ಉಳಿಸೋದು ಬೆಳೆಸೋದು ಇಂದಿನ ಅತ್ಯಂತ ತುರ್ತು ಅಗತ್ಯ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪರಿಸರದ ಉಳಿವು ಅಳಿವಿನ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡೋಣ. ಕೇಳಿದರೆ ಈ ಚರ್ಚೆಯನ್ನ ಮಾಡಲಿಕ್ಕೆ, ಈ ಕುರಿತು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈ ಎ ಇವರು. ನಮಸ್ಕಾರ.
4: ನಮಸ್ತೆ. ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು.
3: ಸ್ನೇಹಿತರೆ, ಇವರು ಪ್ರಕೃತಿ ಸಂರಕ್ಷಣೆ ಮತ್ತು ಜಲವ್ಯವಸ್ಥೆಗಳ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ಹೊಸ ಚಿಗುರು ಮ್ಯಾನೇಜ್ಡ್ ಫಾರಂ ಲ್ಯಾಂಡ್ಸ್ ಬೆಂಗಳೂರು ಈ ಸಂಸ್ಥೆಯಲ್ಲಿ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆಗಿಯೂ ಸಹ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಹಾಗೆ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇವರು ಜಲ ಹರಿವು ವಿಶ್ಲೇಷಣಾ ವರದಿ, ಮಳೆ ನೀರು ಹರಿವು ಹಾಗೂ ಪ್ರಕೃತಿ ಆಧಾರಿತ ಜಲ ನಿರ್ವಹಣೆಯ ಕುರಿತಾಗಿ ಅಧ್ಯಯನ, ವಸ್ತು ಹಾಗೂ ವಿನ್ಯಾಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಯಶವಂತಿಯವರೇ, ಏನಿದು ಯುವ ಭೂದೃಶ್ಯ ವಿನ್ಯಾಸಕಿ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ?
4: ಭೂದೃಶ್ಯ ವಿನ್ಯಾಸ ಅಂದ್ರೆ ಎಲ್ಲಾ ಕಲೆಗಳಲ್ಲಿ ಒಂದು ಶ್ರೇಷ್ಠವಾದ ಕಲೆ, ಪರಿಸರದ ಜೊತೆಯಲ್ಲಿ ಮಾಡುವಂತದ್ದು ಕಲೆ. ಭೂದೃಶ್ಯ ವಿನ್ಯಾಸ ಅಂದ್ರೆ ಹೊರಗಡೆ ನಾವೇನ್ ನೋಡ್ತೀವಿ ಅದನ್ನ ವಿನ್ಯಾಸ ಮಾಡುವಂತದ್ದು. ಸಣ್ಣ ಕೋರ್ಟ್ಯಾರ್ಡಿಂದ ಹಿಡಿದು ದೊಡ್ಡ ಉದ್ಯಾನವನ, ಬಯೋಡೈವರ್ಸಿಟಿ ಪಾರ್ಕ್, ಈ ಎಲ್ಲಾ ಸ್ಕೇಲ್ಗಳಲ್ಲೂ ನಾವು ವಿನ್ಯಾಸವನ್ನ ಮಾಡ್ತೀವಿ. ಮುಖ್ಯವಾಗಿ ಹೇಳೋದಾದ್ರೆ ಪರಿಸರದ ಮಾದರಿಗಳನ್ನ ಅಂದ್ರೆ ನೇಚರ್ ಪ್ಯಾಟರ್ನ್ನ ನಾವು ಮುಖ್ಯ ಅಂಶವಾಗಿ ಇಟ್ಟುಕೊಂಡು ನಮ್ಮ ವಿನ್ಯಾಸವನ್ನ ಮಾಡ್ತೀವಿ.
3: ಓಕೆ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು?
4: ನನ್ನ ವಿದ್ಯಾಭ್ಯಾಸ ಮೊದಲನೇದು ಬಿಆರ್ಕ್, ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಮಾಡಿದ್ದೇನೆ.
3: ಈ ವಿದ್ಯಾಭ್ಯಾಸವನ್ನ ಮಾಡಿ ಭೂದೃಶ್ಯ ಮತ್ತು ಪರಿಸರ ನಿರ್ವಹಣೆ, ಜಲ ನಿರ್ವಹಣೆ ಈ ಕುರಿತಾದ ವಿಷಯಗಳನ್ನು ಅಧ್ಯಯನ ಮಾಡಿ ಇವತ್ತು ಅದನ್ನೇ ವೃತ್ತಿನೂ

0: ಸಹ ಮಾಡಿಕೊಂಡಿದ್ದೀರಿ, ಅದೇ ಕೆಲಸದಲ್ಲಿ ಸಹ ತೊಡಸ್ಕೊಂಡಿದ್ದೀರಿ. ಓಕೆ ಯಶವಂತಿ ಅವರೇ, ಇವತ್ತಿನ ನಮ್ಮ ವಿಷಯನೇ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ಎಂಬುದೇ ಆಗಿದೆ. ನಿಮ್ಮ ಅಧ್ಯಯನದ ಮತ್ತು ವ್ಯಾಸಂಗದ ಹಿನ್ನೆಲೆಯಲ್ಲಿ ಮತ್ತು ನೀವು ಈಗ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ನಿಮ್ಮೊಂದಿಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಮನುಷ್ಯನ ದಾಳಿ ಪ್ರಕೃತಿಯ ಮೇಲೆ ನಿರಂತರವಾಗಿ ನಡೀತಾನೆ ಇದೆ. ಅದು ಅಭಿವೃದ್ಧಿಗಾಗಿರ್ಬೋದು, ಆಧುನಿಕತೆ ಹೆಸರಿನಲ್ಲಿ ಆಗಿರ್ಬೋದು, ನಿರಂತರ ದಾಳಿ ನಡೀತಾನೆ ಇದೆ. ಆದರೆ ಪ್ರಕೃತಿಯನ್ನ ನಾಶ ಮಾಡೋದ್ರಲ್ಲಿ ವಹಿಸುವ ಆಸಕ್ತಿ ಅದನ್ನ ಉಳಿಸೋದ್ರಲ್ಲಿ ಮನುಷ್ಯನಿಗೆ ಸಮಯ ಇಲ್ಲ ಅನ್ನೋ ತರ ಮಾಡ್ತಾನೆ, ಉಳಿಸೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಪ್ರಕೃತಿಯ ನಂಟನ್ನ ಬೆಳೆಸೋದು ಹೇಗೆ ಅನ್ನೋ ವಿಚಾರವಾಗಿ ಮಾತಾಡ್ತೀರಾ?
1: ಹೌದು, ಈಗಿನ ಸಂದರ್ಭದಲ್ಲಿ ಎಲ್ಲರೂ ಪ್ರಕೃತಿಯ ನಂಟನ್ನು ಅಂಟಿಸಿಕೊಳ್ಳುವ ಮುಖ್ಯವಾದ ಮಹತ್ವತೆ ತುಂಬಾನೇ ಇದೆ. ಮಾನವನು ಪ್ರಕೃತಿಯ ಒಂದು ಭಾಗ. ಮಾನವನಿಲ್ಲದೆ ಪ್ರಕೃತಿ ಇರುತ್ತದೆ, ಆದರೆ ಪ್ರಕೃತಿ ಇಲ್ಲದಲೇ ಮಾನವನಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇಗೆ ಹೇಳೋದಾದ್ರೆ ಪ್ರಕೃತಿಯ ಸಂಯೋಜನೆ ಪಂಚಭೂತಗಳಿಂದ ಆಗಿದೆ. ವಿಶ್ವವು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಕೂಡಿದೆ. ನಮ್ಮಲ್ಲಿರುವುದು ಪಂಚಭೂತಗಳೇ, ಪರಿಸರದಲ್ಲಿರುವುದು ಪಂಚಭೂತಗಳೇ. ಆದ ಕಾರಣ ಪ್ರಕೃತಿಯಲ್ಲಿರುವ ಪಂಚಭೂತಗಳನ್ನು ಸಮತೋಲನಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಪ್ರಕೃತಿ ಉಳಿಸುವುದೆಂದರೆ ಮರಗಳನ್ನು ನೆಡುವುದು ಅಥವಾ ನದಿಗಳನ್ನು ಸಂರಕ್ಷಿಸುವುದು. ಇವೆರಡರ ಮಾಡಿದ್ರೆ ಮಾತ್ರ ನಾವು ಪ್ರಕೃತಿನ ಸಂರಕ್ಷಣೆ ಮಾಡಿದೀವಿ ಅಂತಲ್ಲ. ನಾವು ಪ್ರಕೃತಿಯಲ್ಲಿ ನೇಚರ್ ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೋಬೇಕು, ಅಂದ್ರೆ ಪ್ರಕೃತಿಯ ಮಾದರಿಗಳನ್ನ ಅರ್ಥ ಮಾಡಿಕೊಂಡು ಪ್ರಕೃತಿಯ ರೀತಿ ನೀತಿಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಆಗಿ ಹಾಸುಹೊಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ. ಭೂಮಿ ನಮಗೆ ಸ್ಥಿರತೆಯನ್ನು ಕಲಿಸುತ್ತದೆ. ಜಲದ ಹರಿವು ಜೀವಂತಿಕೆಯನ್ನು ತೋರಿಸುತ್ತದೆ. ಅಗ್ನಿ ಪರಿವರ್ತನೆಯ ಶಕ್ತಿಯನ್ನು ಸೂಚಿಸುತ್ತದೆ. ವಾಯು ಚಲನೆ ಮತ್ತು ಜೀವನದ ಸಂಕೇತ. ಆಕಾಶ ಎಲ್ಲವೂ ತನ್ನೊಳಗೆ ಹೇಗೆ ಧರಿಸಬೇಕು ಎಂಬ ಅನಂತತೆಯನ್ನು ತೋರಿಸುತ್ತದೆ. ಈ ಪಂಚಭೂತಗಳು ನಮ್ಮೊಳಗೂ ಇವೆ. ಆದ ಕಾರಣ ನಾವು ಎಷ್ಟು ಸಾಧ್ಯವೋ ಅಷ್ಟು ಪಂಚಭೂತಗಳನ್ನು ಸಮತೋಲನ ಮಾಡಿದರೆ ಪರಿಸರ ಸಂರಕ್ಷಣೆ ಆಗುವುದೆಂದು ಹೇಳಬಹುದು.
0: ಓಕೆ ಯಶವಂತಿ ಅವರೇ, ನೀವು ಹೇಳ್ತಾ ಇದ್ದೀರಾ ಪಂಚಭೂತಗಳು ಪರಿಸರದ ನಡುವೆ ಸಮತೋಲನವನ್ನ ಸಾಧಿಸ್ತವೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ನೀವು ಉದಾಹರಣೆ ಕೊಡ್ತಾ ಇರೋದು ಭೂಮಿ, ಜಲ, ವಾಯು, ಅಗ್ನಿ ಇತರ ವಿಚಾರಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೀರಿ. ಪ್ರಕೃತಿಯ ಸಿದ್ಧಾಂತಗಳನ್ನ ಸೈದ್ಧಾಂತಿಕವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರಕೃತಿಯನ್ನ ಸಮತೋಲನವಾಗಿ ಇಡಬಹುದು ಅಂತ ಹೇಳ್ತಿದ್ದೀರಾ?
1: ಹೌದು.
0: ಹಾಗಾದ್ರೆ ಇದನ್ನ ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸೋದು ಹೇಗೆ?
1: ಸಾಮಾನ್ಯ ಜನರಿಗೆ ಪ್ರಕೃತಿಯ ಅಂಶಗಳನ್ನ, ಅಚ್ಚರಿಯ ಅಂಶಗಳನ್ನ ನಾವು ಬಂದಟ್ಟಾಗಿ ತೋರಿಸಿದಾಗ ಪ್ರಕೃತಿಯಿಂದ ಸಿಗ್ತಾ ಇರೋದನ್ನ ನಾವು ಎಷ್ಟು ಜವಾಬ್ದಾರಿ ರೀತಿಯಿಂದ ಉಪಯೋಗಿಸ್ಕೊಂತಾ ಇದೀವಿ ಅನ್ನೋದನ್ನ ನಾವು ಮಂದಟ್ ಮಾಡಿಕೊಂಡ್ರೆ ಅದು ಮುಂದಿನ ಪೀಳಿಗೆಗೆ ಹೋಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಪಂಚಭೂತಗಳನ್ನ ಆಯ್ದುಕೊಂಡು ಅದಕ್ಕೆ ಹೊಂದಿಕೊಳ್ಳುವ ಉದಾಹರಣೆಯನ್ನು ನೀಡ್ತೀನಿ. ಮೊದಲಿಗೆ ಭೂಮಿ ಅಂತ ಬಂದ್ರೆ ಮೇಘಾಲಯದಲ್ಲಿ ನೋಡಬಹುದಾದಂತ ಲಿವಿಂಗ್ ರೂಟ್ಸ್ ಬ್ರಿಡ್ಜ್, ಬೇರುಗಳ ಸೇತುವೆ ನೋಡಬಹುದು.
0: ಅಂದ್ರೆ ಜೀವಂತ ಬೇರುಗಳಿಂದ ಮಾಡಿರುವಂತಹ ಸೇತುವೆ.
1: ಹೌದೌದು. ಫೈಕಸ್ ಎಲಾಸ್ಟಿಕಾ ಅಂತೇಳಿ ಒಂದು ಮರ ಇದೆ. ಆ ಮರಗಳನ್ನ ಅಲ್ಲಿನ ಖಾಸಿ ಜನಾಂಗದವರು ಬ್ಯಾಂಬುಗಳನ್ನ ಹಿಡಿದ್ಬಿಟ್ಟು ಆ ಬೇರುಗಳನ್ನ ಸೇತುವೆಗಳಾಗಿ ರೂಪಿಸ್ತಾರೆ. ಆ ಸೇತುವೆ ಎಲ್ಲಾ ಋತುವಿನಲ್ಲೂ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಒಂದೊಂದು ರೀತಿಯ ಬದಲಾವಣೆಯನ್ನು ಮಾಡಿಕೊಂಡು ಇನ್ನ ಸ್ಥಿರವಾಗಿ ಇರುತ್ತೆ. ಇದು ಅದ್ಭುತವಾದಂತಹ ಸೇತುವೆ, ಮಾನವ ಮತ್ತು ಪ್ರಕೃತಿಯ ನಡುವಿನ ಸೇತುವೆ ಅಂತಾನೆ ಹೇಳ್ಬಹುದು. ಈ ತರ ಅದ್ಭುತವಾಗಿರುವಂತಹ ಸೇತುವೆ ನಾವು ಮುಂದಿನ ಪೀಳಿಗೆಗೆ ನೋಡಬೇಕು ಅಂತ ಕೊಡಬೇಕು ಅನ್ನೋ ಮನೋಭಾವನ ಬಂದೇ ಬರುತ್ತೆ ಆ ಸೇತುವೆ ನೋಡಿದಾಗ. ಹಾಗಾಗಿ ಈ ಸೇತುವೆಯನ್ನ ನಾವು ನಮ್ಮ ಮಾನವ ಮತ್ತು ಪ್ರಕೃತಿಯ ಸೇತುವೆ ಆಗಿ ಅನ್ಕೋಬಹುದು. ಇಂಥ ನೈಸರ್ಗಿಕವಾಗಿರುವಂತಹ ಸುಂದರ ತಾಣಗಳಿಗೆ ಏನು ಕುತ್ತು ಬಾರದ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದೇ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆ ಇದನ್ನ ಸಂರಕ್ಷಿಸುವ ಪ್ರಯತ್ನ ಮಾಡುತ್ತಾ ಇದೆ. ಇದಕ್ಕೆ ಕುತ್ತು ತರುತ್ತಿರುವಂತಹ ಪ್ರಮುಖ ಅಂಶಗಳೇನೆಂದರೆ ತ್ಯಾಜ್ಯ ವಸ್ತುಗಳು ಸರಿಯಾಗಿ ನಿರ್ವಹಣೆ ಆಗದಲೇ ಇರುವುದು, ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲೇ ಬಿಟ್ಟು ಬರುತ್ತಾ ಇರುವುದು.
0: ಮಾನವ ನಿರ್ಮಿತ ತ್ಯಾಜ್ಯ ವಸ್ತುಗಳು ಪರಿಸರಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡುತ್ತವೆ. ಇದರ ನಿರ್ವಹಣೆ ಹೇಗೆ ಮಾಡಬೇಕು?
1: ಇದರ ನಿರ್ವಹಣೆ ಪ್ರತಿ ಹಂತದಲ್ಲೂ ನಾವು ಯಾವ್ಯಾವ ಕಾಲದಲ್ಲಿ ಅದರ ಚೇಂಜಸ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ನಾವು ಅದನ್ನ ಮುನ್ನಡೆಸಿಕೊಂಡು ಹೋಗ್ಬೇಕು. ಯುನೆಸ್ಕೋ ಈ ನಿಟ್ಟಿನಲ್ಲಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಮತ್ತೆ ಇಲ್ಲಿ ಬರಂತಹ ಪ್ರಕೃತಿ, ಇಲ್ಲಿ ಬರಂತಹ ಜಲಚರಗಳಿಗೆ ಹೊಂದಾಣಿಕೆ ಆಗಂತ ಮರಗಿಡಗಳನ್ನ ನೆಟ್ಟಿ ಅಲ್ಲಿರುವಂತಹ ಜಲಚರಗಳು ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಲ್ಲಿ ಒಂದು ಇಂಟಿಗ್ರೇಟೆಡ್ ವೇ ಅಲ್ಲಿ ನಾವು ಪರಿಸರವನ್ನ ಸಂರಕ್ಷಿಸಬಹುದು.
0: ಘನ ತ್ಯಾಜ್ಯ ನಿರ್ವಹಣೆಯನ್ನ ಮಾಡೋ

0: ರೀತಿ ಬಗ್ಗೆ ಹೇಳಿದ್ರೆ, ಇನ್ನು ನೀವು ಜಲ ವಿನ್ಯಾಸ, ಜಲ ಸಂರಕ್ಷಣೆಯಲ್ಲೂ ಸಹ ಬಹಳಷ್ಟು ಪರಿಣಿತಿಯನ್ನ ಪಡೆದಿದ್ದೀರಿ, ವಿದ್ಯಾಭ್ಯಾಸವನ್ನ ಆ ವಿಚಾರದಲ್ಲಿ ಮಾಡಿದ್ದೀರಿ ಅಂತ ತಿಳಿಸಿದ್ರಿ. ಏನಿದು ಜಲ ಸಂರಕ್ಷಣೆ, ಜಲ ವಿನ್ಯಾಸವನ್ನ ನಮಗೆ ತಿಳಿಸ್ಕೊಡ್ತೀರಾ?
1: ಭೂಮಿಯು ಏರುಪೇರುಗಳಿಂದ ಆಗಿರುತ್ತೆ. ಯಾವುದೇ ಭೂಮಿಯು ಒಂದು ಫ್ಲಾಟ್ ಲ್ಯಾಂಡ್ ಆಗಿರುತ್ತಲ್ಲ, ಅಂದ್ರೆ ಲೆವೆಲ್ ಲ್ಯಾಂಡ್ ಆಗಿರುವುದಿಲ್ಲ. ಪ್ರತಿ ಭೂಮಿಯಲ್ಲೂ ಏರುಪೇರಿರುತ್ತೆ, ಅದಕ್ಕೆ ರೀತಿಯಾಗಿ ನೀರಿನ ಹರಿವು ಆಗ್ತಾ ಇರುತ್ತೆ. ನೀರು ಯಾವ ಜಾಗದಲ್ಲಿ ಬರ್ತಾ ಇದೆ ಅನ್ನೋದು ಅರ್ಥಕೊಂಡು ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನ ನೋಡ್ಕೋಬೇಕು. ಅಂದ್ರೆ ನೀರು ಈ ಕಡೆ ಬರುತ್ತೆ ಅಂತ ಗೊತ್ತಿದ್ರು ನಾವು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡಿದ್ರೆ ಅದು ಮತ್ತೆ ನಮಗೆ ಫ್ಲಡ್ಡಿಂಗ್ ಆಗುತ್ತೆ, ಪ್ರವಾಹ ಬರುತ್ತೆ. ಹಾಗಾಗಿ ಜಲದ ಹರಿವು ಹೇಗೆ ಆಗುತ್ತೆ ಅನ್ನೋ ಅಧ್ಯಯನ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ನಾವು ಇದೇ ರೀತಿ ನೋಡಿದಾದ್ರೆ ಜಲ ಮತ್ತು ಭೂಮಿಯ ನಡುವಿನ ಒಂದು ಜೈವಿಕ ಹೆದ್ದಾರಿ ನಿರ್ಮಾಣ ಆಗುತ್ತೆ. ನಾವು ಅಲ್ಲಿ ಇರುವಂತಹ ಸುಂದರ ಪ್ರಾಣಿ ಪಕ್ಷಿಗಳು ತಮಗೆ ಬೇಕಾಗಿರುವಂತಹ ಗೂಡುಗಳನ್ನು ಕಟ್ಕೊಂಡುವ ತುಂಬಾ ಒಳ್ಳೆಯ ತಾಣ, ಹಾಗೂ ತಾವು ಪಕ್ಷಿಗಳು ಅಲ್ಲಿ ತಂಗುದಾಣಗಳಾಗಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ದೇವ ಭೂಮಿ ಅಥವಾ ನದಿ ತೀರದ ವೆಟ್ ಲ್ಯಾಂಡ್, ನದಿ ತೀರದ
0: ಪ್ರದೇಶಗಳಿವು. ಈ ಒಂದು ಪ್ರದೇಶ ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳಿಗೆ ಹಾಗೂ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನ ಅಂತ ಹೇಳ್ತಾ ಇದ್ದೀರಾ?
1: ಹೌದು. ಈ ತರ ವೆಟ್ ಲ್ಯಾಂಡ್ಸ್ ಗಳನ್ನ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಕೇರಳದ ಪಿಬಾಂದನ್ ವೆಟ್ ಲ್ಯಾಂಡ್ಸ್ ಅಲ್ಲಿ ಭಾರತದ ಪ್ರಮುಖ ದೇವಾಭೂಮಿ ಅಂತಾನೆ ಹೇಳ್ಬೋದು. ಇದನ್ನ ರಾಮ್ಸಾರ್ ಸೈಟ್ ಸಂರಕ್ಷಿಸುತ್ತಾ ಇದೆ. ರಾಮ್ಸಾರ್ ಸೈಟ್ ವಿಶ್ವದಾದ್ಯಂತ ಎಲ್ಲೆಲ್ಲಿ ದೇವಾಭೂಮಿ ಇದೆಯೋ ಅದರ ರಕ್ಷಣೆಯ ಕಾರ್ಯಗಳಲ್ಲಿ ನಿರತವಾಗಿದೆ.
0: ಈ ದೇವಾಭೂಮಿಗಳನ್ನ ಪ್ರಕೃತಿಯ ಶ್ವಾಸಕೋಶಗಳು ಅಂತಾನು ಸಹ ಕರೀತಾರೆ ಅಲ್ವಾ?
1: ಹೌದು. ಪ್ರಕೃತಿಯಲ್ಲಿ ಏನೇನು ಕಲುಷಿತ ಅಂಶ ಇರುತ್ತೋ ದೇವಭೂಮಿಗೆ ಸೇರೆ ಬಿಟ್ಟು ಅಲ್ಲಿಂದ ಶುದ್ಧೀಕರಣ ಆದ ಮೇಲೆ ಅದು ನದಿಗೆ ಹೋಗುತ್ತೆ. ಇದು ಪ್ರಕೃತಿಯಲ್ಲಿರುವಂತಹ ಅದ್ಭುತವಾದಂತಹ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬೋದು. ಪ್ರತಿ ಹಂತದಲ್ಲೂ ನಾವು ಕುಡಿಯೋ ನೀರು ಹೇಗೆ ಫಿಲ್ಟರ್ ಮಾಡ್ಕೊಂತೀವೋ ಹಾಗೆ ಪ್ರಕೃತಿ ಸಹಜವಾಗಿಯೇ ಮಾಡಿ ನದಿಗಳಿಗೆ ಕೆರೆಗಳಿಗೆ ಬಿಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಅತಿಕ್ರಮಣ ಮತ್ತೆ ಅಭಿವೃದ್ಧಿಯ ಹೆಸರಲ್ಲಿ ವೆಟ್ ಲ್ಯಾಂಡ್ಸ್ ದೇವಭೂಮಿಯನ್ನೇ ನಾಶ ಮಾಡಿದಾಗ ಪ್ರಕೃತಿ ತನ್ನಲ್ಲಿರುವ ಅಂಶಗಳನ್ನ, ಕಲುಷಿತ ಅಂಶಗಳನ್ನ ಶುದ್ಧೀಕರಣ ಮಾಡ್ಕೊಳ್ಳೋ ಅವಕಾಶವನ್ನೇ ನಾವು ಕಳೀತಾ ಹೋಗ್ತಾ ಇದೀವಿ.
0: ಖಂಡಿತ, ಬಹಳ ಒಳ್ಳೆಯ ವಿದ್ಯಮಾನವನ್ನ ಹೇಳಿದ್ರಿ. ಈಗ ಈ ದೇವಭೂಮಿಗಳು ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವುದರಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ನೀವು ತಿಳಿದ್ಕೊಟ್ರಿ. ಇದರ ಸಂರಕ್ಷಣೆ ನಾವು ಹೇಗ್ ಮಾಡಬಹುದು, ಮನುಷ್ಯರು ಅದನ್ನ ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂಚೂರು ವಿಚಾರ ತಿಳಿಸ್ತೀರಾ?
1: ಒಂದು ಉದಾಹರಣೆ ತಗೊಂಡು ಹೇಳೋಣ. ಆಲಿವ್ ರೆಡ್ಲಿ ಅಂತೇಳಿ ಟರ್ಟಲ್ಸ್ ಇದೆ. ಇದನ್ನ ನಾವು ಕಾರವಾರದ ತೀರದಲ್ಲಿ, ಒಡಿಶಾ ತೀರದಲ್ಲಿ ನೋಡಬಹುದು. ಇದು ಏನಂದ್ರೆ ತನ್ನ ಗೂಡು ಕಟ್ಕೊಳ್ಳೋಕೋಸ್ಕರ ಹಲವಾರು ಕಿಲೋಮೀಟರ್ ಸಮುದ್ರದಲ್ಲಿ ಈಜಾಡ್ಕೊಂಡು ಬರುತ್ತೆ.
0: ಸಂತಾನೋತ್ಪತ್ತಿಗಾಗಿ ಬರುತ್ತವೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ.
1: ಹೌದು, ಹಲವಾರು ಕಿಲೋಮೀಟರ್ ಈಜಾಡ್ಕೊಂಡು ಬಂದ್ಮೇಲೆ ಅದರಲ್ಲಿ ಇರುವಂತಹ ಕಲುಷಿತ ಅಂಶ ಮತ್ತು ಮೀನುಗಾರರು ಸಮುದ್ರದಲ್ಲಿ ಬಿಟ್ಟಿರುವಂತಹ ನೆಟ್ಗಳು ಹಾಗೂ ಕರಾವಳಿ ತೀರದಲ್ಲಿ ಆಗಂತಿರುವ ಅಭಿವೃದ್ಧಿ ಇವೆಲ್ಲ ಅದರಿಂದ, ಮತ್ತೆ ರಾತ್ರಿ ಹೊತ್ತು ಆರ್ಟಿಫಿಷಿಯಲ್ ಲೈಟ್ಸ್ ಕಣ್ಣಿಗೆ ಹೊಡಿತವೆ ಅದಕ್ಕೆ, ಇವೆಲ್ಲದ್ರಿಂದ ಅದು ದಾರಿ ತಪ್ಪತಾ ಇದೆ. ಹೊರ ಜಾಗದಲ್ಲಿ ಬರ್ತಾ ಇಲ್ಲ, ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ನ ಅನೇಕ ಕನ್ಸರ್ವೇಷನ್ ಅಥಾರಿಟೀಸ್ ಸಮುದ್ರ ತೀರದಲ್ಲಿ ಇದು ಬರ ಜಾಗಗಳನ್ನ ಐಡೆಂಟಿಫೈ ಮಾಡಿ, ಅಂದ್ರೆ ಆಲಿವ್ ರೆಡ್ಲಿ ಬರಂತಹ ಜಾಗಗಳನ್ನ ಐಡೆಂಟಿಫೈ ಮಾಡಿ
0: ಸಂರಕ್ಷಣೆಯ ಮಾಡೋ ಸಲುವಾಗಿ ಅದನ್ನ ಕೆಲವು ವಿಶೇಷ ಕಾನೂನುಗಳನ್ನ ಜಾರಿಗೆ ಪಡಿಸಿರುವಂತದ್ದು.
1: ಬೀಚ್ಗಳಲ್ಲಿ ಫಿಶಿಂಗ್ ಮಾಡಬಾರ್ದು, ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸ್ ನ ಮಾಡಿದೆ. ಸೊ ಇದೇ ರೀತಿ ನಮ್ಮ ಕರಾವಳಿ ತೀರ, ನಮ್ಮ ದೇವಭೂಮಿ ಎಷ್ಟೋ ಜೀವ ಪ್ರಭೇದಗಳಿಗೆ ತಂಗುದಾಣ ಆಗಿದೆ. ಹಾಗಾಗಿ ಪ್ರತಿಯೊಂದು ಅಂಶವನ್ನು, ಪ್ರಕೃತಿಯಲ್ಲಿರುವಂತ ಈ ತರ ಜಲಚರಗಳಲ್ಲಿರುವಂತ ಮಾದರಿಗಳನ್ನ, ನಮೂನೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಅದನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಕ್ಕಾಗತ್ತೆ. ಈ ಭೂಮಿ ಎಲ್ಲರಿಗೂ ಸೇರಿದ್ದು, ಆ ಎಲ್ಲಾ ಜಲಚರಗಳು, ಪ್ರಾಣಿ ಪಕ್ಷಿಗಳ ಏನೇನಕ್ಕೆ ಅವು ಅಲ್ಲಿಗೆ ಬರುತ್ತೆ, ಅವುಗಳ ನೀಡ್ಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಆಗ್ಬೇಕು. ಹಾಗಾದಲ್ಲಿ ಮಾತ್ರ ಮಾನವ ಮತ್ತು ಪ್ರಕೃತಿಯ ನಡುವೆ ಸಂಬಂಧ ಆಳವಾಗ್ತಾ ಹೋಗುತ್ತೆ.
0: ಪ್ರಕೃತಿ ಮತ್ತು ಮಾನವ ನಡುವೆ, ಪರಿಸರ ಮತ್ತು ಮನುಷ್ಯನ ನಡುವೆ ಸಂವಹನ ಉತ್ತಮವಾಗಿದ್ರೆ ಪರಿಸರ ಸಮತೋಲನವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀರಿ.
1: ಮುಂದೆ ನೋಡೋದಾದ್ರೆ ನಾವು ಭೂಮಿ ಬಗ್ಗೆ ಮಾತಾಡಿದ್ವಿ, ಜಲದ ಬಗ್ಗೆ ಮಾತಾಡಿದ್ವಿ, ಈಗ ಅಗ್ನಿಯ ಬಗ್ಗೆ ಮಾತಾಡೋಣ. ಅಗ್ನಿಯನ್ನು ಬೆಂಕಿ ಮಾತ್ರ ಅಲ್ಲ, ತಾಪಮಾನ ರೀತಿಯಲ್ಲಿ ನಾವು ಈಗ ನೋಡಬಹುದು. ಈ ಸತಿಯ ಬೇಸಿಗೆ ತುಂಬಾ ತಾಪಮಾನ ಆಗಿದೆ, ಭಾರತ ಇಡೀ 50 ಡಿಗ್ರಿ ತಲುಪಿದೆ ಅನ್ನೋ ಸುದ್ದಿಯನ್ನ ಕೇಳ್ತಾ ಇದ್ದೀವಿ.
0: ನಮ್ಮ ಚಿತ್ರದುರ್ಗದಲ್ಲೇನೆ 37 ಡಿಗ್ರಿ ಸೆಲ್ಸಿಯಸ್ ಅನ್ನು ಮುಟ್ಟಿದ್ದು ಸಹ ನೋಡಿದ್ವಿ.

0: ಗರಿಷ್ಠ ತಾಪಮಾನ ಇತ್ತು.
1: ಇದಕ್ಕೆಲ್ಲ ಕಾರಣ ಗ್ಲೋಬಲ್ ವಾರ್ಮಿಂಗ್, ಅಂದ್ರೆ ನಾವು ಪರಿಸರವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದು ಸಂಕೇತವಾಗಿ ಈ ಸತಿಯ ಬೇಸಿಗೆ ಉತ್ತರ ಕೊಟ್ಟಿದೆ. ತಾಪಮಾನ ಹೆಚ್ಚಿಸ್ಬಿಟ್ಟು ನಾವು ಪ್ರಕೃತಿಯನ್ನ ಕಾಪಾಡ್ಕೋಬೇಕು ಪಾಠವನ್ನ ಚೆನ್ನಾಗಿ ಹೇಳಿದೆ. ಅದಕ್ಕೆ ಹೇಳೋದು, ಪ್ರಕೃತಿ ತಾನೇ ಪಾಠ ಕಲಿಸುತ್ತೆ, ತಾನೇ ಪಾಠ ಹೇಳ್ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಮುನ್ನ ನಡೆಸ್ಕೊಂಡು ಹೋಗೋದು ಮಾನವನ ಆದ್ಯ ಕರ್ತವ್ಯ ಆಗಿ ಮಾಡ್ಕೋಬೇಕು. ಉದಾಹರಣೆ ತಗೊಳ್ಳೋದಾದ್ರೆ, ಹಿಮಾಲಯದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿನ ನೀರೆಲ್ಲ ಕರಗ್ತಾ ಇದೆ, ಇದರಿಂದ ಪ್ರವಾಹಗಳಾಗ್ತಾ ಇದೆ. ಹಾಗಾಗಿ ಭಾರತ ಸರ್ಕಾರ ನ್ಯಾಷನಲ್ ಮಿಷನ್ ಆಫ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಮುಂತಾದ ಸಂಸ್ಥೆಗಳು ಹಿಮಾಲಯಗಳನ್ನ ಸಂರಕ್ಷಣೆ ಮಾಡ್ತಾ ಬರ್ತಾ ಇದೆ. ಹಾಗೂ ಸಂರಕ್ಷಣೆ ಬರೀ ಸರ್ಕಾರದ ಕೆಲಸವಲ್ಲ, ಸಂರಕ್ಷಣೆ ಪ್ರತಿ ನಾಗರಿಕರಿಂದ ಆದರೆ ಮಾತ್ರ ನಾವು ಪ್ರಕೃತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಆಗುತ್ತದೆ. ಮುಂದೆ ನೋಡೋದಾದ್ರೆ ವಾಯು ಅಂಶ ಹೇಗೆ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನ ರೂಪಿಸ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ನಾವು ವಾಯು ಅಂಶನ ಶ್ವಾಸಕೋಶ ಅಂತ ಹೇಳ್ಬೋದು. ಈ ಹೇಗೆ ಪಂಚಭೂತಗಳು, ಈಗ ಶ್ವಾಸಕೋಶ ಅಂತ ಹೇಳ್ತಾ ಇದೀವಿ ವಾಯುನ ನಮಗೆ ಬೇಕಾಗಿರುವಂತ ಆಕ್ಸಿಜನ್ ರಿಲೀಸ್ ಮಾಡುವಂತಹ ಮರಗಳು, ಆ ವಾಯು ಶುದ್ಧವಾಗಿದ್ದಲ್ಲಿ ಮಾತ್ರ ನಮ್ಮ ಶ್ವಾಸಕೋಶ ಚೆನ್ನಾಗಿರಲು ಸಾಧ್ಯ. ಈಗ ಏನಾಗ್ತಾ ಇದೆ, ಪ್ರಕೃತಿಯಲ್ಲಾಗುತ್ತಿರುವಂತಹ ಪೊಲ್ಯೂಷನ್ ಓಜೋನ್ ಪದರಗಳನ್ನ ಹಾನಿ ಮಾಡ್ತಾ ಇದೆ. ಈ ಹಾನಿ ಮಾಡ್ತಾ ಇರೋದ್ರಿಂದ ಯುವಿ ರೇಡಿಯೇಷನ್ಸ್ ನಮ್ಮ ಓಜೋನ್ ಪದರವನ್ನ ದಾಟಿ ಭೂಮಿಗೆ ಬರ್ತಾ ಇರೋದ್ರಿಂದ ತಾಪಮಾನ ಜಾಸ್ತಿ ಆಗ್ತಾ ಇದೆ.
0: ನೇರಳಾತೀತ ಕಿರಣಗಳು ಮನುಷ್ಯನ ಚರ್ಮವನ್ನ ತುಂಬಾ ಹಾಳು ಮಾಡುತ್ತೆ, ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಾನು ಸಹ ಇದೆ ಅಲ್ವಾ?
1: ಹಾ ಹೌದು, ಚರ್ಮ ಕಾಯಿಲೆಗಳು ಬರುತ್ತೆ.
0: ಇದರಿಂದಾಗಿ ನಾವು ಗಾಳಿಯನ್ನ ಶುದ್ಧೀಕರಿಸೋದು, ವಾಯುವನ್ನ ಅತ್ಯಂತ ಮಲಿನವಾಗದೆ ಇಟ್ಕೊಳ್ಳುವಂತದ್ದು ಇವತ್ತಿನ ಅತ್ಯಂತ ಅಗತ್ಯ ಅಂತಾನು ಸಹ ತಿಳಿಸ್ಕೊಡ್ತಾ ಇದ್ದೀರಿ.
1: ಹೌದು, ಇದೇ ನಿಟ್ಟಿನಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತಾನು ನಡೀತಾ ಇದೆ. ಈ ಎಲ್ಲಾ ಸಂರಕ್ಷಣಾ ಕಾರ್ಯಕ್ರಮದನ್ನ ನಾವು ಪ್ರತಿಯೊಬ್ಬ ನಾಗರಿಕರು ಹೇಗೆ ಆಗ್ತಾ ಇದೆ, ಹೇಗೆ ನಿರ್ವಹಣೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಪಾಲ್ಗೊಂಡು ಅದನ್ನ ಪಾಲಿಸಿದ್ರೆ ಮಾತ್ರ ಪ್ರಕೃತಿಯ ಸಂರಕ್ಷಣೆ ಆಗುತ್ತದೆ.
0: ಈಗ ನಾಲ್ಕು ಪಂಚಭೂತ ತತ್ವಗಳನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟು ಈಗ ಕೊನೆಯದಾಗಿ ಉಳಿದಿರುವಂತದ್ದು ಆಕಾಶ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಇದು ಪರಿಸರವನ್ನ ಸಮತೋಲನವಾಗಿ ಕಾಪಾಡಿಕೊಳ್ಳಬಹುದು?
1: ನಾವು ಆಕಾಶ ತತ್ವವನ್ನು ನೋಡ್ಬೇಕಂದ್ರೆ ಮೊದಲನೇಗೆ ನಕ್ಷತ್ರ. ಮುಂಚೆ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾತಗಳ ಕಾಲದಲ್ಲಿ ನಕ್ಷತ್ರ ಮಿನುಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಕ್ಷತ್ರ ಮಿನುಗೋದನ್ನ ಕಾಣೋದಕ್ಕೆ ನಾವು ಆಕಾಶನ ಎಷ್ಟೊತ್ತು ನೋಡ್ಬೇಕು. ಇದು ಏನಕ್ಕೆ ಅಂದ್ರೆ ಲೈಟ್ ಪೊಲ್ಯೂಷನ್, ಬೆಳಕಿನ ಪೊಲ್ಯೂಷನ್ ಆಗ್ತಾ ಇದೆ ಅದು. ಮತ್ತೆ ಮೈಗ್ರೇಟರಿ ಬರ್ಡ್ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂಗುದಾಣ ಹುಡ್ಕೊಂಡು ಹಾಗೂ ಗೂಡುಗಳನ್ನ ಕಟ್ಕೊಳ್ಳಕ್ಕೆ ಹೋಗುವ ಪಕ್ಷಿಗಳು, ಇವೆಲ್ಲವನ್ನು ಪರಿಸರದಲ್ಲಿರುವ ಆಕಾಶ ತತ್ವವನ್ನ ಪ್ರತಿಬಿಂಬಿಸುತ್ತೆ. ಅನೇಕ ವಲಸೆ ಪಕ್ಷಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಏನಾಗ್ತಾ ಇದೆ ಅಂದ್ರೆ, ಪಕ್ಷಿ ಈ ವರ್ಷ ಬಂದಿರುತ್ತೆ, ಮುಂದಿನ ವರ್ಷ ಅಲ್ಲಿ ಬರೋಷ್ಟೊತ್ತಿಗೆ ಅಲ್ಲಿ ಕಟ್ಟಡ ಇರುತ್ತೆ, ಅಲ್ಲಿ ಗಾಜಿನ ಕಟ್ಟಡ ಇರುತ್ತೆ. ಆ ಗಾಜಿನ ಕಟ್ಟಡ ಕಣ್ಣಿಗೆ ಹೊಡೆದಾಗ ಅದಕ್ಕೆ ಹಾರ್ಲಿಕ್ಕಾಗೋದಿಲ್ಲ, ಅದು ಸತ್ತು ಹೋಗುತ್ತೆ. ಈ ತರ ಅನೇಕ ಘಟನೆಗಳು ನಡೆದಿದೆ. ಹಾಗಾಗಿ ನಾವು ನಗರೀಕರಣ ಮಾಡಬಾರದು ಅಂತ ಹೇಳ್ತಿಲ್ಲ, ನಗರೀಕರಣ ನಮ್ಮ ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ತೀವೋ, ನಾವು ಪ್ರತಿ ಜಲಚರಗಳು, ಪ್ರಾಣಿ ಪಕ್ಷಿಗಳು ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿ ಆ ಅಭಿವೃದ್ಧಿ ನಿಜವಾಗ್ಲೂ ಬೇಕಾ, ಆ ಅಭಿವೃದ್ಧಿ ಪ್ರಕೃತಿಯ ಅಭಿವೃದ್ಧಿ ಆಗುತ್ತಾ ಅಥವಾ ಮಾನವನ ಅಭಿವೃದ್ಧಿ ಆಗುತ್ತಾ ಅಥವಾ ಸ್ವಾರ್ಥದ ಅಭಿವೃದ್ಧಿ ಆಗುತ್ತಾ ಅಂತ ನೋಡಿಕೊಂಡು ನಾವು ಮುನ್ನಡಿಬೇಕು.
0: ಯಶೋವಂತಿಯವರೇ, ಇದುವರೆಗೂ ನೀವು ಮಾತಾಡಿದ್ದನ್ನೆಲ್ಲ ಕೇಳಿದಾಗ ನನಗೆ ಒಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಪರಿಸರ ಹಾಗೂ ಪಂಚಭೂತಗಳ ಸಹಸಂಬಂಧದ ಕುರಿತು ಅಧ್ಯಯನದ ವಿಚಾರವಾಗಿ ನೀವು ಮಾತಾಡಿದ್ರಿ. ನನಗೆ ಪ್ರಶ್ನೆ ಏನು ಅಂತಂದ್ರೆ, ಪಂಚತತ್ವದ ಉದ್ದೇಶಗಳನ್ನ ಭೂದೃಶ್ಯ ವಿನ್ಯಾಸದಲ್ಲಿ ಹೇಗೆ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನ ಕೇಳಿದರಿಗೆ ತಿಳಿಸ್ಕೊಡ್ತೀರಾ?
1: ಹಾ ಖಂಡಿತ, ಅದು ಸುಂದರವಾದಂತ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಅದು ಪ್ರತಿ ಹಂತದಲ್ಲೂ ನಮಗೆ ಸಂತೋಷ ನೀಡುತ್ತದೆ, ಯಾಕಂದ್ರೆ ಪರಿಸರದಿಂದ ಪ್ರೇರಣೆಗೊಂಡು ಪರಿಸರದಲ್ಲಿರುವಂತಹ ಅಂಶಗಳನ್ನ ತೆಗೆದುಕೊಂಡು ನಾವು ವಿನ್ಯಾಸವನ್ನ ಮಾಡ್ತಾ ಇದೆ. ಉದಾಹರಣೆ ತಗೊಳ್ಳೋದಾದ್ರೆ ಪ್ರಕೃತಿಯಲ್ಲಿರುವ ಹಾವಭಾವ ಅದು ಯಾವ ರೀತಿ ಹೋಗ್ತಾ ಇದೆ, ಟೋಪೋಗ್ರಫಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು, ಮತ್ತು ಜಲದ ಹರಿವು ಹೇಗಿದೆ ಅನ್ನೋದು ಎಲ್ಲಾನು ತಿಳಿದುಕೊಂಡು ನಾವು ರಚನೆಯನ್ನ ಮಾಡ್ತೀವಿ. ನನ್ನ ಹವ್ಯಾಸದಲ್ಲಿ ಭರತನಾಟ್ಯ, ಕನ್ನಡ ಚುಟುಕುಗಳನ್ನು ಬರೆಯುವುದು ಮತ್ತೆ ಚಿತ್ರಕಲೆ ಇವೆಲ್ಲವೂ ನನಗೆ ಪೂರಕವಾಗುತ್ತದೆ. ಯಾಕಂದ್ರೆ ವಿನ್ಯಾಸ ಮಾಡ್ತಾ ಇರೋದನ್ನ ನಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಅದು ತುಂಬಾ ಒಳ್ಳೆ ಸಹಕಾರ ಕೊಡ್ತಾ ಇರುತ್ತೆ. ನಾವು ವಿನ್ಯಾಸ ಮಾಡಬೇಕಾದ್ರೆ ಮೊದಲಿಗೆ ಒಂದು ಕಾನ್ಸೆಪ್ಟ್ ಅಂತ ಹೇಳಿ ಬಿಲ್ಡ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದ್ರೆ, ಎಲ್ಲಾ ಪ್ರಕೃತಿ ಅಧ್ಯಯನಗಳನ್ನ ಮಾಡಿ ಪ್ರಕೃತಿಗೆ ಹೇಗೆ ಬೇಕು, ಏನು ಬೇಕು ಅನ್ನೋದನ್ನ

0: ನಾವು ಸ್ಟ್ರಾಟಜಿಕಲಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ನೋಡಿಕೊಂಡು ನಂತರ ಅದನ್ನ ನಾವು ಹಂತವಾಗಿ ಪ್ಲಾನಿಂಗ್ ನ ಮಾಡ್ತಾ ಹೋಗ್ತೀವಿ. ಮಾಸ್ಟರ್ ಪ್ಲಾನ್, ಪ್ರಮುಖ ನಕ್ಷೆಗಳನ್ನೆಲ್ಲ ಬರ್ತಾ ಹೋಗುತ್ತೆ. ಇದೇ ರೀತಿ ಪ್ರತಿ ಹಂತದಲ್ಲೂ ನಾವು ಪರಿಸರದಿಂದ ಪ್ರೇರಣೆಗೊಂಡು ಮಾಡ್ತಾ ಇರ್ತೀವಿ. ಹಾಗೂ 5 ಅಂಶಗಳನ್ನ ಪ್ರಕೃತಿಯಲ್ಲಿ ಹೇಗೆ ಇರುತ್ತದೋ ನಮ್ಮ ವಿನ್ಯಾಸದಲ್ಲೂ ಸಹ ಪ್ರತಿ ಅಂಶಗಳು, ಪ್ರತಿ ಭೂಮಿ, ಗಿಡ ಮರಗಳು, ಜಲ, ವಾಟರ್ ಫೀಚರ್ಸ್ ಇರ್ಬೋದು, ಸಣ್ಣ ತೊರೆಯನ್ನ ವಿನ್ಯಾಸ ಮಾಡುವುದು, ಒಂದು ಸೈಟ್ ಅಲ್ಲಿ ಮಳೆ ಬಂದಾಗ ಮಳೆ ಕೊಯ್ಲು ಪದ್ಧತಿಯನ್ನ ಹೇಗೆ ಅದರಲ್ಲಿ ಅಳವಡಿಸ್ಕೋಬಹುದು, ಎಷ್ಟು ನೀರನ್ನ ನಾವು ಉಳಿಸ್ಕೋಬಹುದು, ನಮ್ಮ ಭೂಮಿಯಲ್ಲೇನೆ ನಮಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನಾವು ಹೇಗೆ ನಾವೇ ಉತ್ಪತ್ತಿ ಮಾಡ್ಕೋಬಹುದು ಅನ್ನೋದು. ಉದಾಹರಣೆಗೆ ತರಕಾರಿ ಗಾರ್ಡನ್ ಅಂತ ಹೇಳ್ಬೋದು, ವೆಜಿಟೇಬಲ್ ಗಾರ್ಡನ್, ಆ ರೀತಿಯಾಗಿ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಗಾರ್ಡನ್ಸ್ ನ ಮಾಡ್ಕೋಬಹುದು. ಹಾಗೆ ಬಟರ್ಫ್ಲೈಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಬಟರ್ಫ್ಲೈ ಗಾರ್ಡನ್ಸ್, ಮೇನ್ ಆಗಿ ಹೂಗಳು ಬಿಡುವಂತಹ ಗಿಡಗಳನ್ನ ಹಾಕ್ಬಹುದು. ಇದೇ ರೀತಿಯಾಗಿ ವಿವಿಧ ರೀತಿಯಾದ ಪ್ಲಾಂಟಿಂಗ್ ಸ್ಕೀಮ್ ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟಿಂಗ್ ಥೀಮ್ಗಳನ್ನ ತಗೊಂಡು ನಾವು ವಿನ್ಯಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವೆಲ್ಲವೂ ಸಹ ಹೇಗೆ ನಾವು ಪ್ರಕೃತಿಯಲ್ಲಿರೋ ಪ್ಯಾಟರ್ನ್ಸ್ ಏನೇನಿದೆಯೋ ಅದರ ಆಧಾರಿತ ಮೇಲೆ ನಾವು ವಿನ್ಯಾಸವನ್ನ ಮಾಡ್ತೀವಿ.
1: ಈ ವಿಚಾರವನ್ನ ತಿಳಿಸ್ಕೊಡ್ತಾ ಮಧ್ಯದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆನೂ ಹೇಳಿದ್ರಿ, ಪರಿಸರದ ಬಗ್ಗೆ ಅಪಾರ ಕಾಳಜಿನೂ ಇದೆ, ಹಾಗೆ ಪರಿಸರದ ಕುರಿತು ಗೀತೆಗಳನ್ನು ಹೇಳ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಪರಿಸರ ಗೀತೆಯನ್ನ ಒಂದು ಹೇಳಕ್ ಇಷ್ಟಪಡ್ತೀರಾ?
0: ಹಾ, ಖಂಡಿತ. ನಾನೀಗ ಹೇಳ್ತಾ ಇರುವುದು ಭಾವಗೀತೆ, ರಚನೆ ಚಂದ್ರಶೇಖರ್ ತಾಳ್ಯ.

0: ಬಹಳ ಸುಶ್ರಾವ್ಯವಾಗಿ ಹಾಡಿದ್ರಿ. ಭಾವಗೀತೆ, ಪರಿಸರದ ಗೀತೆಗಳನ್ನ ಹಾಡುವುದರಲ್ಲಿ ಬಹಳ ಆಸಕ್ತಿ ಇದೆ ಅಂತ ಅಂದ ಹಾಗಾಯ್ತು. ನೀವು ಕೆಲವು ಕವನಗಳನ್ನ ರಚಿಸಿದ್ದೀರಿ ಅಂತ ಗೊತ್ತಾಯ್ತು. ಒಂದು ಕವನವನ್ನ ಹೇಳಬಹುದಾ?
1: ಹಾ, ಖಂಡಿತ. ಎಲ್ಲ ಕಡೆ ನೋಡುವ ಹಾಗೆ ಆಲದ ಮರ, ಬ್ಯಾನಿಯನ್ ಟ್ರೀ, ಮರದ ಬಗ್ಗೆ ಬರ್ದಿರೋದು. ಮರದ ಕೆಳಗೆ ಕೂತಾಗ ನನಗೆ ಆದ ಅನುಭವವನ್ನ ನಾನು ಪದಗಳಲ್ಲಿ ಪೋಣಿಸಿದ್ದೇನೆ. ಪದ್ಯದ ಶೀರ್ಷಿಕೆ ಆಲಾಶ್ರಯ. ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿ

0: ದೇವಿಯನ್ನು ಕರೆಯುವ ದಿವ್ಯಾಲಯವನ್ನು. ಎಲ್ಲ ಜೀವಿಗಳಿಗೂ ನೆಲೆ ನೀವ ಆಲಾಶ್ರಯವೇ. ಬೃಹತ್ ಬೇರಿನ ಬಲೆಯಲ್ಲಿ ಎಲ್ಲವ ಸೆಳೆಯುವ ವಿಶಾಲ ವೃಕ್ಷವೇ. ವಂದನೆ ನಿಮಗೆ, ವಂದನೆ.
1: ನೀವು ಎಷ್ಟು ಭಾವನಾತ್ಮಕವಾಗಿ ಪರಿಸರದೊಂದಿಗೆ ಮಾತಾಡ್ತೀರಿ, ಈ ಒಂದು ಕವನದಿಂದ ಅರ್ಥ ಆಯ್ತು.
0: ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಹೀಗಿದೆ: ನಮ್ಮ ಭವಿಷ್ಯದ ರಕ್ಷಣೆಗೆ ಪ್ರಕೃತಿಯಿಂದ ಪ್ರೇರಣೆಗೊಂಡು ಹವಾಮಾನವನ್ನು ಸಮತೋಲನಗೊಳಿಸುವುದು. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್. ಈ ಘೋಷದೊಂದಿಗೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ.
1: ಕಾಕತಾಳೀಯ ನೋಡಿ, ನೀವು ಇದುವರೆಗೂ ನಮ್ಮೊಂದಿಗೆ ಹಂಚಿಕೊಂಡ ವಿಷಯನೂ ಸಹ ಹವಾಮಾನ, ಪರಿಸರ ಮತ್ತು ಮಾನವ ನಡುವಿನ ಸಮತೋಲನವೇ ಆಗಿತ್ತು. ಈ ವರ್ಷದ ಘೋಷವಾಕ್ಯನು ಸಹ ಅದೇ ವಿಷಯದ ಮೇಲೆ ನಿಂತಿರುವುದು ಬಹಳ ಸಂತೋಷದ ಸಂಗತಿ. ಯಶವಂತಿಯವರೇ,
0: ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ ಹಾಗೂ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಅವಕಾಶವನ್ನು ನೀಡಿದ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.
1: ಪರಿಸರದ ಬಗ್ಗೆ ಕಾಳಜಿ, ಪರಿಸರವನ್ನು ಉಳಿಸಿಕೊಳ್ಳೋದು ಬೆಳೆಸ್ಕೊಳ್ಳೋದ್ರ ಬಗ್ಗೆ ಪ್ರಾಥಮಿಕವಾಗಿ ಹಾಗೂ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ತಿಳಿಸ್ಕೊಟ್ರಿ ನೀವು. ಬಹಳ ಖುಷಿಯಾಯಿತು, ಇದು ನಮ್ಮ ಕೇಳುಗರಿಗೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಸಹ ನಾವು ಭಾವಿಸ್ತೇವೆ. ಧನ್ಯವಾದ ತಮಗೆ.
0: ಧನ್ಯವಾದಗಳು.
2: ಇದುವರೆಗೂ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಡಾ ಸೌಮ್ಯ ಕೆ ಮಂಜುನಾಥ್, ಸಂಕಲನ ಹಿರೇಕಂದವಾಡಿ ದೀಪಾ ಎಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ಅಧಿಕಾರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೋಡೂರು ರಾಮಚಂದ್ರ ಭಟ್.
1: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ನಾಳೆ ಬೆಳಗ್ಗೆ 8:30.
2: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ ಎಸ್ಟಿಡಿ ಕೋಡ್ 0824. ಮೊಬೈಲ್ ಸಂಖ್ಯೆ

0: 8227038000 ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700042242.

ಆಕಾಶವಾಣಿ ಮಂಗಳೂರು, ಸಮಯವಾಗುತ್ತಲಿದೆ 12:35. ಇನ್ನು ಮುಂದೆ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಡನೆ ಸಂದರ್ಶನ. ಕೇಳುಗರೆ, ಜೂನ್ ತಿಂಗಳು ಬಂತೆಂದರೆ ಮಳೆಗಾಲ ಆರಂಭವಾಯಿತು ಅಂತ ಅನ್ಕೊಳ್ಬೇಕು. ತುಂಬಾ ಸೆಕೆ ಸೆಕೆ ಉಷ್ಣ ಅಂತ ಅನ್ಕೊಳ್ತಿರುವ ನಮ್ಗೆಲ್ಲ ಮಳೆ ಬಂತು ಅಂತ ಹೇಳಿದ್ರೆ ದೇಹ ಕೂಡ ತಂಪಾಗಿ ನಮ್ಗೆ ಒಂದು ಒಳ್ಳೆ ಅನುಭವವನ್ನು ಕೊಡುವಂತಹ ಕಾಲ. ಆದ್ರೆ ಈ ಮಳೆಗಾಲದಲ್ಲಿ ದೇಹ ತಂಪಿನ ಜೊತೆಗೆ ಶೀತ ನೆಗಡಿಯಂತಹ ಹಲವಾರು ಸಾಮಾನ್ಯ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡಲು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕಾರವಾರದ ಪ್ರಸಿದ್ಧ ಆಯುರ್ವೇದ ತಜ್ಞೆಯಾಗಿರುವ ಡಾಕ್ಟರ್ ಲಲಿತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಮೇಡಮ್. ಮಳೆಗಾಲ ಅಂತ ಹೇಳಿದ್ರೆ ನಿಮ್ಗೇನು ಹೇಳಬೇಕಾಗಿ ಅಂತ ಇಲ್ಲ, ಯಾಕಂದ್ರೆ ಕಾರವಾರ ಭಾಗದಲ್ಲಿ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ಈ ಮಳೆಗಾಲದಲ್ಲಿ ಯಾವ ತರಹದ ಸಾಮಾನ್ಯ ಕಾಯಿಲೆಗಳು ಕಂಡು ಬರ್ತವೆ ಮತ್ತು ಅದನ್ನ ಜನರು ಹೇಗೆ ನಿಭಾಯಿಸಬೇಕು, ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ.
1: ಮಳೆಗಾಲ ಅಂದ ತಕ್ಷಣ ನಾವು ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಏನು ರೆಫರೆನ್ಸ್ ಇದೆಯಾ ಅಂತ ಆಯುರ್ವೇದ ತಜ್ಞೆಯಾಗಿ ನಿಮ್ಗೆ ಹೇಳ್ತಿರೋವಾಗ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನಮ್ಮ ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಇದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶನಂ ಅಂತ. ಅಂದರೆ ಈ ಆಯುರ್ವೇದ ಅನ್ನೋದು ಬರೀ ಚಿಕಿತ್ಸಾ ಪದ್ಧತಿ ಒಂದೇ ಅಲ್ಲ, ನಮ್ಮ ಜೀವನ ಶೈಲಿನೂ ಸಹ ನಮ್ಮ ಆರೋಗ್ಯ ಆಹಾರ ವಿಹಾರವನ್ನು ಮೇಂಟೈನ್ ಮಾಡ್ಕೊಂಡು ಹೇಗೆ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ, ಅದಕ್ಕೆ ಆಯುರ್ವೇದ ಅನ್ನೋದನ್ನೇ ನಾವು ಸೈನ್ಸ್ ಆಫ್ ಲೈಫ್ ಅಂತಾನೆ ಹೇಳ್ತೀವಿ. ಸೊ ಈಗ ಆರೋಗ್ಯವಂತರು ಕೂಡ ನಾವು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳುವಾಗ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಮುಖ್ಯವಾಗಿ ದಿನಚರಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಎದ್ದುಬಿಟ್ಟು ರಾತ್ರಿ ತನಕ ಹೇಗೆ ಹೇಗೆ ಯಾವ ಥರ ಇವನ್ನು ಬ್ರಷ್ ಮಾಡ್ಕೊಳ್ಳೋದಿರ್ಬೋದು, ಸ್ನಾನದ ಬಗ್ಗೆ ಇರ್ಬೋದು, ಆಹಾರದ ಬಗ್ಗೆ ಇರ್ಬೋದು, ನಮ್ಮ ಕೆಲಸಗಳ ಬಗ್ಗೆ ಇರ್ಬೋದು, ಜೊತೆಗೆ ರಾತ್ರಿಚರ್ಯ ಅಂತ ಹೇಳಿಬಿಟ್ಟು ಹಾಗೆ ಋತುಚರ್ಯ, ಯೋಗ, ಮುದ್ರೆ, ಪ್ರಾಣಾಯಾಮ, ಧ್ಯಾನ ಇವುಗಳ ಬಗ್ಗೆ ಉಲ್ಲೇಖ ಇದ್ದೇ ಇರುತ್ತೆ. ನೀವು ಇದ್ರ ಬಗ್ಗೆ ಕೇಳಿರ್ತೀರ, ಈಗಾಗಲೇ ಯೋಗ ಡೇ ಹತ್ತಿರ ಬರ್ತಿರೋದ್ರಿಂದ ಇದು ಇದೆ. ಅದರಲ್ಲಿ ಮಳೆಗಾಲ ಅಂತ ತಗೊಂಡಾಗ ನಾವು ಋತುಚರ್ಯ ಬಗ್ಗೆ ತಿಳ್ಕೊಬೋದು. ಯಾಕೆಂದರೆ ಋತುಚರ್ಯ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ. ಅದರಲ್ಲಿ ಮಳೆಗಾಲ ಅನ್ನೋದು ಏನಿದೆ, ಜೂನ್, ಜುಲೈ, ಆಗಸ್ಟು ಈ ವರ್ಷ ಋತುಗೆ ಕಂಪೇರ್ ಮಾಡಿ ಹೇಳ್ಬೋದು ವರ್ಷ ಋತು ಚರ್ಯ ಅಂತ. ಚರ್ಯ ಅಂತಂದರೆ ವರ್ಷ ಋತುವಲ್ಲಿ ಹೇಗಿರುತ್ತೆ ನಮ್ಮ ದೇಹದಲ್ಲಿ ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಇದೆ. ಅಂದರೆ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ವರ್ಷ ಋತುವಿನಲ್ಲಿ ನಮ್ಮ ಜೀರ್ಣಕ್ರಿಯೆ ಕಡಿಮೆ ಆಗಿರುತ್ತೆ, ಚಳಿಗಾಲದಲ್ಲಿ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಲೈಟ್ ಆಹಾರ ತಗೊಳ್ಬೇಕು ಹಾಗೆ ಅಂತ. ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಸೊ ಹಾಗಾಗಿ ಪದೇ ಪದೇ ಥಂಡಿ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ, ಹೊರಗಡೆ ವಾತಾವರಣ ತಂಪು ಮತ್ತು ಹ್ಯುಮಿಡಿಟಿ ತೇವಾಂಶ ಜಾಸ್ತಿ ಆಗೋದ್ರಿಂದ ಹಾಗೆ ವಾತ ಮತ್ತು ಕಫಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಆ ಟೈಮಲ್ಲಿ ಏನು

0: ಆಹಾರ ಸೇವಿಸಬೇಕು ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಇದೆ ನಮ್ಮಲ್ಲಿ. ಈ ಒಂದು ವರ್ಷ ಹಳೆಯದಾದಂಥ ಅಕ್ಕಿ ಉಪಯೋಗಿಸಬೇಕು ಅಂತ ಹೇಳ್ತೀವಿ. ನಾವು ಹೊಸ ಜಸ್ಟ್ ಬೆಳೆದಿದ್ದು ಈಗ ಹೊಸ ಅಕ್ಕಿನೂ ಹೇಳ್ತೀವಿ ಷಷ್ಠಿಕ ಶಾಲಿ ಅಂತ ಹೇಳ್ಬಿಟ್ಟು, ನಮ್ಮ ಕೆಲವೊಂದು ಟ್ರೀಟ್ಮೆಂಟ್ ಮಾಡೋವಾಗ ಷಷ್ಠಿಕ ಶಾಲಿ ಅಂತ 60 ದಿನದಲ್ಲಿ ಒಳಗಡೆಗೆ ಇರುವಂಥ ಅಕ್ಕಿನ ಉಪಯೋಗಿಸಬೇಕು.
1: ಹಳೆಯ ಅಕ್ಕಿಯನ್ನು ಯಾಕೆ ಉಪಯೋಗ ಮಾಡಬೇಕು
0: ಅಂದರೆ, ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅಕ್ಕಿ, ಜೇನುತುಪ್ಪ ಇವೆಲ್ಲ ಹೊಸದಿದ್ದಷ್ಟು ಬ್ರೂಹಣ ಅಂತ ಹೇಳ್ತೀವಿ, ಅಂದರೆ ಜೀರ್ಣಕ್ಕೆ ಗುರು ಒಂಥರ ಹೆವಿ ಅಂತ, ಬೇಗ ಜೀರ್ಣ ಆಗೋದಿಲ್ಲ. ಸ್ವಲ್ಪ ಹಳೇದಾದರೆ ಜೀರ್ಣ ಬೇಗ ಆಗುತ್ತೆ ಅನ್ನೋದ್ರ ಸಲುವಾಗಿ. ಮತ್ತು ಜವೆ ಗೋಧಿ, ಬಾರ್ಲಿ, ಮೆಕ್ಕೆಜೋಳ, ಕಾರ್ನು ಇಂಥವನ್ನೆಲ್ಲ ಸ್ವಲ್ಪ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಮತ್ತು ಶುದ್ಧ ಮಳೆ ನೀರನ್ನು ಕೂಡ ನೀವು ಕೇಳಬಹುದು, ಮಳೆ ನೀರು ಕೂಡ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಇವಾಗೆಲ್ಲ ಇಷ್ಟೊಂದು ಪೊಲ್ಯೂಷನ್ ಇರುವಾಗ ಅದನ್ನು ಕಲೆಕ್ಟ್ ಮಾಡೋದು ಕಷ್ಟ, ಮಾಡಿದರೂ ಸಹ ನಾವು ಮತ್ತೆ ಅದನ್ನು ಕಾಸಿ ಆಸಿನ ಕುಡಿಬೇಕು, ಒಳ್ಳೆಯದು. ಅದೇ ಥರ ಜೇನುತುಪ್ಪನೂ ಅಷ್ಟೇ, ಸ್ವಲ್ಪ ಹಳಿದು ಉಪಯೋಗಿಸ್ಬೇಕು. ಮತ್ತು ಜೀರ್ಣಕ್ಕೆ ಹಗುರವಾಗಿರುವಂಥ ಅಂದರೆ ಹೆಸರು ಬೇಳೆ, ಅತಿ ತೊಗರು ಬೇಳೆ, ಕಾಳು ಬೇಳೆಗಳು ತುಂಬ ಹೆವಿ ಇರುವಂಥದ್ದು, ಕಾಬೂಲ್ ಚೆನ್ನೆ ಇಂಥವು ತೊಗೊಳ್ಬಾರ್ದು. ದೊಡ್ಡಪತ್ರೆ, ಈ ಜೀರಿಗೆ, ಕಾಳುಮೆಣಸು ಇಂಥವನ್ನೆಲ್ಲ ಸ್ವಲ್ಪ ಸಾಂಬಾರು ಪದಾರ್ಥಗಳನ್ನ, ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ಉಪಯೋಗಿಸಿದರೆ ನಮ್ಮ ಜೀರ್ಣಶಕ್ತಿ ಇದನ್ನು ಜಾಸ್ತಿ ಮಾಡೋದಕ್ಕೆ. ಮತ್ತು ಇವನ್ ಕೆಲವೊಂದು ಪಂಚಕರ್ಮ ಥೆರಪಿಗಳು ಸಹ ಹೇಳ್ತೀವಿ, ಯಾಕಂದರೆ ಈ ವಾತದ ಕಾಲ ಇದಿರೋದ್ರಿಂದ ಸ್ವಲ್ಪ ಸಂಧಿವಾತಗಳು, ಜಾಯಿಂಟ್ ಪೇನ್ಸ್ ಬರೋದು ಇಂಥವೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಪಂಚಕರ್ಮದಲ್ಲಿ ಬಸ್ತಿ ಕರ್ಮನ ಸ್ವಲ್ಪ ಜಾಸ್ತಿ ಇಂಡಿಕೇಟ್ ಮಾಡ್ತೀವಿ ಮಳೆಗಾಲದಲ್ಲಿ. ಮತ್ತು ಉದ್ವರ್ತನ ಅಂತ ಹೇಳ್ಬಿಟ್ಟು ಒಂದು ಪೌಡ್ರಿಂದ ಒಂದು ಮಸಾಜ್ ಮಾಡುವಂಥ ಥೆರಪಿ ಇರುತ್ತೆ, ಅದನ್ನು ಸಹ ಅಡಾಪ್ಟ್ ಮಾಡ್ಬೋದು ಅಂತ ಉಲ್ಲೇಖ ಇದೆ. ಮತ್ತು ಪ್ರಾಣಾಯಾಮ, ಧ್ಯಾನ ಈ ಥರದ್ದೆಲ್ಲ ಸ್ವಲ್ಪ ನಮ್ಮ ದೇಹಕ್ಕೆ ಏನು ಶ್ವಾಸಕೋಶಕ್ಕೆ ಯಾವಾಗ ಎಫೆಕ್ಟ್ ಆಗ್ತಿದೆ ಅಂದಾಗ ಸ್ವಲ್ಪ ಅವುಗಳನ್ನ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು. ಈ ಅಪಥ್ಯನೂ ತಿಳ್ಕೊಬೇಕು, ವರ್ಷ ಋತುವಲ್ಲಿ ಹಗಲು ನಿದ್ರೆ ಮಾಡಬಾರ್ದು, ಅತಿಯಾಗಿ ನೀರಿನ ಸೇವನೂ ಮಾಡಬಾರ್ದು, 3 ಲೀಟ್ರ್ ಮಿನಿಮಮ್ ಆದರೂ ಮಾಡಬೇಕು. ಈಗ ಸಮ್ಮರಲ್ಲಿ ಆದರೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಬೆವರ್ತಾ ಇರ್ತೀವಿ, ಸೆಟ್ಟಿಂಗ್ ವಾಟರ್ ಲಾಸ್ ಆಗ್ತಿರುತ್ತೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಮೂತ್ರವೂ ಹೋಗುತ್ತೆ ಜಾಸ್ತಿ. ಸೊ ನೀರನ್ನು ನೋಡಿ ತೊಗೋಬೇಕು, ಅಂದರೆ ಅಟ್ಲೀಸ್ಟ್ ಮಿನಿಮಮ್ 3 ಲೀಟರ್ಸ್, ಹಂಗೆ ಕಮ್ಮಿ ತೊಗೋಬೇಕಂತ ಹಾಗೇನಿಲ್ಲ. ಮತ್ತು ಅತಿಯಾದ ವ್ಯಾಯಾಮನೂ ಮಾಡಬಾರ್ದು, ಹಾಗಾಗಿ ಕಮ್ಮಿ ಆಗುತ್ತೆ ಫಿಸಿಕಲ್ ಆ್ಯಕ್ಟಿವಿಟೀಸು ಮಳೆ ಇದರಿಂದ, ಹಾಗಂತ ಅದನ್ನು ಕಮ್ಮಿನೂ ಮಾಡ್ಕೋಬಾರ್ದು. ಸ್ವಲ್ಪ ಬಿಸಿಲಿದ್ದಾಗ ನೋಡಿಕೊಂಡು ವಾಕಿಂಗ್ ಮಾಡ್ಬೋದು, ಯಾಕಂದ್ರೆ ನಮ್ಮ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅದು ಬೇಕು, ಬಟ್ ಅತಿಯಾಗಿ ಮಾಡಬಾರ್ದು ಅಂತ ಅಷ್ಟೇ. ಮತ್ತು ಕರಿದ ಪದಾರ್ಥಗಳು ತಿನ್ನಬಾರ್ದು, ಸ್ವಲ್ಪ ಹೆವಿ ಟು ಡೈಜೆಸ್ಟನ್ ಹೇಳ್ತೀವಿ, ಅವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ.
1: ಜ್ವರ, ಶೀತ ಮತ್ತೆ ನೆಗಡಿ ಇವು ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯ ಕಾಯಿಲೆಗಳು,
0: ಹೌದು ಹೌದು,
1: ಇದಕ್ಕೆ ಪರಿಹಾರ ಹೇಗೆ ಮತ್ತೆ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಾ?
0: ಹೌದು, ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಮ್ಗೆ ಕಾಣಿಸೋದು ಈ ಜ್ವರ, ಥಂಡಿ, ನೆಗಡಿ, ಒಟ್ಟು ಶ್ವಾಸಕೋಶದ ರಿಲೇಟೆಡ್ ಜಾಸ್ತಿ ಇರುತ್ತೆ. ಸಡನ್ ಆಗಿ ಅಲರ್ಜಿಕ್ ಕೋಲ್ಡ್ ಆಗೋದು, ಯಾಕಂದ್ರೆ ವೈರಲ್ ಕೋಲ್ಡ್, ವೈರಲ್ ಫೀವರ್ ಎಲ್ಲ ಹೇಳ್ತೀವಿ, ಅವೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ತುಂಬ ಕಾದು ಭೂಮಿ ಇದಾಗಿರೋದು, ಮಳೆ ಬಂದ ತಕ್ಷಣ ನೀರು ಬಿದ್ದಾಗ ಒಂದು ಸ್ವಲ್ಪ ಕೆಲವೊಂದು ವೈರಸ್ ಇದರದ್ದೆಲ್ಲ, ಮತ್ತೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೋ ಅಂಥವ್ರಿಗೆ ಸ್ವಲ್ಪ ಬೇಗ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನ ತಡಿಬೇಕಂದ್ರೆ ಫಸ್ಟು ನೆಗಡಿ ಅಂದರೆ ಮೇನ್ ಆಗಿ ಎಂಟರ್ ಆಗೋದೇ ನಮ್ಮ ನೋಸು, ಥ್ರೋಟು, ಅಲ್ಲಿಂದನೇ ಅದು ವೈರಸ್ ಎಂಟರ್ ಆಗಬೇಕು,
1: ಮೂಗು,
0: ಗಂಟಲಿಂದ. ಸೊ ಅವುಗಳಲ್ಲಿ ನಾವು ಫಸ್ಟು ಅದು ಎಂಟರ್ ಆಗೋದಲ್ಲಿ ಅಲ್ಲೇ ಸಬ್ಸೈಡ್ ಮಾಡೋ ಹಂಗೆ ಮೂಗನ್ನು ಯಾವಾಗಾದ್ರೂ ಹೊರಗಡೆ ಹೋಗಿ ಬಂದ ತಕ್ಷಣ 4 ಲೋಟ ನೀರು ಹಾಕಿರೋದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು 1 ಲೋಟ ಮಾಡಿಕೊಂಡು ಅಂದರೆ ಅಷ್ಟು ಕುದಿಸಿ ಕಾಲ್ಭಾಗ ಬಂದಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಅದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಹಾಕಿ ಸೋಸಿಟ್ಕೊಂಡು ಅದನ್ನು ಸ್ವಲ್ಪ ಮೂಗೊಳಗೆಂಟ ತನಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ನಾವು.
1: ಸೇರಿಸಬೇಕಂತಿಲ್ಲ,
0: ಪ್ಲೇನ್ ವಾಟರ್, ಯಾಕಂದರೆ ನೇಸಲ್ ವಾಶ್ ಇದು ಮಾಡೋವಾಗ. ಅದೇ ಥರ ಗಂಟ್ಲಿಗೆ ಸಹ ಎಲ್ಲರಿಗೂ ಗೊತ್ತೇ ಇದೆ, ಸ್ವಲ್ಪ ಯಾವಾಗ ಗಂಟ್ಲು ನೋವಿದ್ ಬಂತು ಅಂದರೆ ಗಾರ್ಗ್ಲಿಗೆ ಮಾಡೋದು, ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಸ್ವಲ್ಪ ಅರಶಿನ ಪುಡಿ, ಉಪ್ಪು, ತುಂಬ ಇರಿಟೇಷನ್ ಇದ್ದವರಿಗೆ ಸ್ವಲ್ಪ ಜೇನುತುಪ್ಪನ ಹಾಕೋಬೋದು, ಅದನ್ನು ಗಂಟ್ಲಿಗೆ ಹಾಕೊಂಡು ಚೆನ್ನಾಗಿ ಗಂಟ್ಲು ತನಕನೂ ಕುತ್ತಿಗೆ ಎತ್ಕೊಂಡು ಗಾರ್ಗಲ್ ಮಾಡಿ ಉಗಿತಾ ಇರಬೇಕು. ಅದೇ ಥರ ಕೆಲವೊಂದು ನಮ್ಮ ಔಷಧಿಗಳು ಸಹ ಹೇಳ್ತೀವಿ, ಅಣು ತೈಲ, ಷಡ್ಬಿಂದು ತೈಲ ಅಂತ, ಇವುಗಳನ್ನ ಸಹ ನಾವು ಸ್ವಲ್ಪ ನೇಸಲ್ ಇದಕ್ಕೆ ಡೈಲಿ ರಾತ್ರಿ ಪ್ರತಿ ಮಶನಸ್ಯ ಅಂತ ಹೇಳ್ಬಿಟ್ಟು 2 ಡ್ರಾಪ್ಸನ್ನು ಹಾಕೊಳ್ಬೋದು. ಅದೇ ಥರ ನಮ್ದು ಪೇಟೆಂಟ್ಗಳು ಕೆಲವೊಂದೆಲ್ಲ ಬಂದಿದ್ದಾವೆ, ರೈನಾಗ್ರ ಆಯುರ್ವೇದದಲ್ಲೂ ನೇಸಲ್ ಸ್ಪ್ರೇಗಳಿದ್ದಾವೆ, ಆ್ಯಸ್ ಎ ಇಮ್ಯುನಿಟಿನೂ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೊಳ್ಬೋದು ಅದನ್ನು, ಬರೀ ಬ್ಲಾಕನ್ನು ರಿಲೀಸ್ ಮಾಡಬೇಕು ಅಂತಲ್ಲ. ಸೊ ಇವುಗಳನ್ನ ಸ್ವಲ್ಪ ಡೈಲಿ ಹಾಕ್ತಾ ಇರೋದ್ರಿಂದ ನಾವು ಪದೇ ಪದೇ ಕೋಲ್ಡ್ ಕಾಫ್ ಆಗದೆ ಇರೋಂಗೆ ಮೇಂಟೈನ್ ಮಾಡ್ಕೊಳ್ಬೋದು, ಇಮ್ಯುನಿಟಿ ಡೆವಲಪ್ ಮಾಡಲಿಕ್ಕಾಗುತ್ತೆ. ಸೊ ಅದು ಆಟೋಮೆಟಿಕಲಿ ಸ್ಲೋಲಿ ಇಂಪ್ರೂವ್ ಆಗ್ತಾ ಬರುತ್ತೆ. ಅದೇ ಥರ ಈ ಕೋಲ್ಡು, ಕೆಮ್ಮು, ಅದು ಹೆಚ್ಚಾಗಿ ಸ್ವಲ್ಪ ಒಣ ಕೆಮ್ಮು ಬರುತ್ತೆ, ಆಮೇಲೆ ಆಮೇಲೆ ಕಫ ಉಬ್ಸ ಥರ ಹಾಗೆ ಕಫ ಕಟ್ಕೊಂಡು ವೀಸಿಂಗ್ ಎಲ್ಲ ಸ್ಟಾರ್ಟ್ ಆಗೋದು, ಆ ಥರ ತೊಂದರೆಗಳು. ಮತ್ತು ಜ್ವರ, ಹೆಚ್ಚಾಗಿ ಈಗ ಮಳೆ ಜಾಸ್ತಿ ಆದ ತಕ್ಷಣ ವಿವಿಧ ರೀತಿಯ ಜ್ವರಗಳು, ಈವನ್ ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಚಿಕನ್ ಗುನ್ಯಾ, ಟೈಫಾಯ್ಡ್, ಸೊಳ್ಳೆಗಳಿಂದ ಬರುವಂಥ ಈ 3 ಕಾಯಿಲೆಗಳು, ಯಾಕಂದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಎಸ್ಪೆಷಲಿ ನಮ್ಮ ಕೋಸ್ಟಲ್ ಕಡೆಗೆಲ್ಲ ಏನಾಗುತ್ತೆ, ತುಂಬ ಮಳೆ ಜಾಸ್ತಿ ಬರೋದ್ರಿಂದ, ಯಾಕಂದ್ರೆ ನಮ್ಮ ಕರಾವಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಇರೋದೇ 2 ಕಾಲ ಅಂತಲೇ ಹೇಳ್ತೀವಿ, ಹೆಚ್ಚಾಗಿ ಬೇಸಿಗೆ ಕಾಲ ಬಿಟ್ಟರೆ ನೆಕ್ಸ್ಟ್ ಮಳೆಗಾಲ ಅಂತ, ಚಳಿಗಾಲ ಮಿನಿಮಮ್ ಇದು ಇರುತ್ತೆ. ಹಾಗಾಗಿ ಈ ಮಳೆಗಾಲದಿಗೆ ಕೋಸ್ಟಲ್ ಕಡೆಗೆ ಏನಾಗುತ್ತೆ, ಮಳೆ ಬಂದರೆ ನೀರು ಮರಳು ಜಾಸ್ತಿ ಇರೋದ್ರಿಂದ ಇಂಗಿ ಹೋಗುತ್ತೆ, ಆದರೆ ಬೇರೆ ಕಡೆಗೆಲ್ಲ ಏನಾಗುತ್ತೆ, ನಾನ್ ಕೋಸ್ಟಲ್ ಇದ್ರ ಕಡೆಗೆಲ್ಲ ನೀರು ನಿಂತ್ಕೊಳ್ಳುತ್ತೆ ಅಲ್ಲಲ್ಲಿ. ಸೊ ಅಲ್ಲಿಂದನೂ ಸಹ ತುಂಬ ಈ ಸೊಳ್ಳೆಗಳು ಇದು ಬರ್ತಿರ. ಸೊ ಸೊಳ್ಳೆಗಳನ್ನ ಅವಾಯ್ಡ್ ಮಾಡೋದಕ್ಕೂ ಕೆಲವೊಂದು ಧೂಪ ಇದೆ. ಇಷ್ಟಿನೊಂದು ಕಾಯಿಲೆ ಅಂದರೆ ನಾನೇನೀಗ ಜೀರ್ಣಶಕ್ತಿ ಕಮ್ಮಿ ಆಗಿರುತ್ತೆ ಅಂತ ಹೇಳಿದೆ, ಅದ್ರ ತಕ್ಕಂಗೆ ಅಜೀರ್ಣ ಅತಿಸಾರ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗೇನು ಮಾವಿನ ಹಣ್ಣಿನ ಸೀಸನ್

0: ಸೀಸನ್ನಿತ್ತು ವಸಂತ ಋತುವಲ್ಲಿ, ಅವುಗಳನ್ನ ತಿಂದಿರ್ತೀವಿ ಅದು ಒಂದು, ಮತ್ತೆ ಅವುಗಳಿಂದ ಸ್ವಲ್ಪ ನೊಣಗಳು ಜಾಸ್ತಿ ಆಗಿರ್ತವೆ ಎಲ್ಲ ಕಡೆಗಳಿಂದ. ಸೊ ಹಾಗಾಗಿ ಅದರಿಂದನೂ ಸಹ ಫುಡ್ ಪಾಯ್ಸನಿಂಗ್ ಆಗೋದು. ಈಗ ಮಳೆ ಬಂದ ತಕ್ಷಣ ಹೆಚ್ಚಾಗಿ ಅತಿಸಾರ, ಲೂಸ್ ಮೋಷನ್ ಆಗುವಂಥದ್ದು, ಈ ಟೈಫಾಯ್ಡ್ ಲಕ್ಷಣಗಳು ಬರೋ ಚಾನ್ಸ್ ಇರುತ್ತೆ. ನೀರು ಗಲೀಜಾಗುತ್ತೆ ಮಳೆ ಬಂದಾಗ, ಬಾವಿ ನೀರು ಸಹ ಹಾಗಾಗಿ ಅದರಿಂದನೂ ಕಾಮ್ಲೆ ಬರ್ಬೋದು, ಜಾಂಡೀಸ್ ಕಾಯಿಲೆಯನ್ನು ಸ್ವಲ್ಪ ಕಾಣಿಸ್ಕೋಬೋದು, ಮತ್ತೆ ಅತಿಸಾರ ಹೆಚ್ಚಾಗಿ. ಮತ್ತೆ ಇನ್ನೊಂದು ಮೇಜರ್ ಹೇಳಬೇಕಂದ್ರೆ ಚರ್ಮದ ಕಾಯಿಲೆ, ಯಾಕಂದರೆ ತುಂಬ ತೇವಾಂಶ ಎಲ್ಲ ಜಾಸ್ತಿ ಇರೋದು, ಇಡೀ ದಿನ ಒದ್ದೆ ಇದರಲ್ಲೇ ತಿರುಗಾಡೋದು ಕೆಲಸ ಮಾಡ್ತಾ ಇರೋದ್ರಿಂದನೂ ಈ ಕಾಲ್ ಬೆರಳು ಸಂಧಿಗಳಲ್ಲಿ ಸೋಂಕು ಬರುವಂಥದ್ದು, ಫಂಗಲ್ ಇನ್ಫೆಕ್ಷನ್ ಥರ. ಮಾಮೂಲಿ ಸ್ಕಿನ್ ಸ್ವಲ್ಪ ಅಲರ್ಜಿ ಇದ್ದವರು ಸ್ವಲ್ಪ ಅದೇ ಹೆಚ್ಚಾಗುವಂಥದ್ದು, ಬಿಕಾಸ್ ಆಫ್ ಹೊರಗಡೆ ಎಕ್ಸ್ಟರ್ನಲ್ ಕ್ಲೈಮೇಟ್ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲಿ ಈ ಥರದ್ದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತೊಂದು ಸಂಧಿ ನೋವು, ಜಾಯಿಂಟ್ ಪೇನ್ಸ್, ಯಾಕಂದರೆ ಇದು ವಾತದ ಪ್ರಧಾನ ಕಾಲ ಅಂತ ಹೇಳಿದ್ವಿ ನಾವು, ವಾತ ಮತ್ತು ಕಫದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ಈ ರೂಮಟೈಡ್ ಆರ್ಥ್ರೈಟಿಸ್ ಇದ್ದವ್ರಿಗೂ ಸ್ವಲ್ಪ ಪೇನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತು ಸಂಧಿವಾತ, ಈ ಆಸ್ಟಿಯೋ ಆರ್ಥ್ರೈಟಿಸ್ ಏನು ಹೇಳಿದ್ವಲ್ಲ, ಅವುಗಳು ಸಹ ಯೂಶ್ವಲಿ ಸ್ವಲ್ಪ ಹೆಚ್ಚಾಗುತ್ತೆ, ಅವುಗಳಿಗೂ ಸಹ ನಾವು ಕೇರ್ ತೊಗೊಳ್ಬೇಕಾಗತ್ತೆ. ಇನ್ನು ಒಂದಂದರೆ ಅತಿವೃಷ್ಟಿ, ಆದರೆ ಲಾಸ್ಟ್ ತುಂಬಾ ಜಾಸ್ತಿ ಅತಿವೃಷ್ಟಿಯಾಗಿ ಫ್ಲಡ್ಸ್ ಎಲ್ಲ ಬಂದಿದೆ ಅಂದಾಗ ಎಷ್ಟೋ ಜನ ಮಾನಸಿಕ ಖಿನ್ನತೆಗೂ ಹೋಗ್ತಾರೆ, ಗುಡುಗು ಸಿಡ್ಲು ಬಂದಾಗ ಹೆದರ್ಕೊಳ್ಳೋದು ಕೆಲವೊಂದು. ಆ ಥರ ಇದ್ದಾಗ ಏನು ಸ್ವಲ್ಪ ಕನ್ವಿನ್ಸ್ ಮಾಡಬೇಕು, ಹಿತನುಡಿಗಳನ್ನ ಹೇಳಬೇಕು, ಧೈರ್ಯ ತುಂಬೋದು. ಸೊ ಈ ಥರ ವಿವಿಧ ರೀತಿಯ ಕಾಯಿಲೆಗಳು ಸಹ ಕಾಣಿಸ್ಕೊಳ್ತವೆ ಮಳೆಗಾಲದಲ್ಲಿ.
1: ಮೇಡಮ್, ನೀವು ಜ್ವರ ಶೀತ ನೆಗಡಿ ಬಗ್ಗೆ ನಮಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ರಲ್ಲ, ಹಾಗೆ ಈ ಚಿಕ್ಕ ಮಕ್ಕಳಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರದ ಬಗ್ಗೆ ಹೇಳ್ತೀರಾ?
0: ಹೌದೌದು, ಚಿಕ್ಕ ಮಕ್ಕಳಲ್ಲೇ ಬೇಗ ಸ್ವಲ್ಪ ಅಲರ್ಜಿ, ಕೋಲ್ಡ್, ಅಲರ್ಜಿ, ಥಂಡಿ, ನೆಗಡಿ ತರ ಸ್ವಲ್ಪ ಬೇಗ ವೈರಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಈ ಜ್ವರ ಬಂದಾಗ ಮಲೇರಿಯಾ, ಟೈಫಾಯ್ಡ್, ಡೆಂಗ್ಯೂ ಅಂತೆಲ್ಲ ನೋಡ್ಕೊಳ್ಳೋದು ಆಮೇಲೆ, ಯಾಕೆ ಮಳೆ ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ಮೈ ಬೆಚ್ಚಗಾಗ್ತಾ ಇದೆ ಅಂದ ತಕ್ಷಣನೇ ಕೆಲವೊಂದು ಮನೆ ಮದ್ದುಗಳನ್ನ ಮಾಡೋದು ಒಳ್ಳೆಯದು. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ತುಳಸಿ ರಸ, ಒಂದು 10 ml ತುಳಸಿ ರಸ, ಒಂದು 2 ಚಿಟಿಕೆ ಕಾಳುಮೆಣಸು, ಜೇನುತುಪ್ಪ ಒಂದು ಚಮಚದಷ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಹಾಗೆ ಸ್ವಲ್ಪ ಕುಡಿಲಿ ಕೊಡ್ತಾ ಇರ್ಬೋದು. ಮತ್ತು ಅಮೃತ ಬಳ್ಳಿ ಕಷಾಯ ಮಾಡಿ ಕುಡಿಯೋದು, ಅದಕ್ಕೂ ಸ್ವಲ್ಪ ಶುಂಠಿ ತುಳಸಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಂಡು ಸಹ ಕುಡಿಬೋದು, ಅರ್ಶಿನ ಹಾಕ್ಕೊಂಡು ಅದು ಕೂಡ. ಇನ್ನೊಂದು ಅಮೃತ ಸತ್ವ ಅಂತಲೇ ಸಿಗುತ್ತೆ, ಈ ಅಮೃತ ಬಳ್ಳಿದೆ ಎಕ್ಸ್ಟ್ರಾಕ್ಷನ್ ಪೌಡ್ರ್ ಸಿಗುತ್ತೆ, ಅದನ್ನು ಮಕ್ಕಳಿಗೆ ಒಂದೊಂದು ಚಿಟಿಗೆ, ಅದು ಸಹ ತುಂಬ ಒಳ್ಳೆ ಬಾಡಿ ಇಮ್ಯುನಿಟಿ ಬೂಸ್ಟರು, ಆ್ಯಸ್ ವೆಲ್ ಆಸ್ ಜ್ವರ ಹರ ಅಂತ ಹೇಳ್ತೀವಿ ನಮ್ಮಲ್ಲಿ. ಸೊ ಜ್ವರ ಬರೋಕ್ಕೆ ಮುಂಚೆನೂ ಸಹ ನಾವು ಆ್ಯಸ್ ಎ ಪ್ರಿಕಾಷ್ನರಿ ಅದನ್ನು ಯೂಸ್ ಮಾಡ್ಬೋದು. ಅದೇ ಥರ ಈಗ ಮಾರ್ಕೆಟಲ್ಲೂ ನಮಗೆ ಸಿಗುತ್ತೆ ಅಮೃತಾರಿಷ್ಟ ಅಂತ, ಹಂಗಿರ ವಿರಾಲ್ ಪ್ಲಸ್ ಅಂತೇಳಿ, ಆ ಥರ ಕೆಲವೊಂದು ಅವೆಲ್ಲ ಔಷಧಿಗಳು ಉಪಯೋಗಿಸುವಾಗ ಆದಷ್ಟು ಹತ್ತಿರ ಇರುವಂಥ ವೈದ್ಯನ ಕಂಡುಬಿಟ್ಟೇ ತೊಗೊಳ್ಳಿ. ಬಟ್ ಕಾಮನ್ನಾಗಿ ನಾವು ಅಮೃತ ಬಳ್ಳಿ, ತುಳಸಿ ಮತ್ತು ಕಿರಾತಿ ತಿಕ್ತ ಅಂತ ಸಿಗುತ್ತೆ, ಇವನ್ ದಟ್ ಇಸ್ ಆಲ್ಸೋ ಜ್ವರ ಹರ ಅಂತ ಹೇಳ್ತೀವಿ. ಅವುಗಳನ್ನ ನಾವು ಮನೆಯಲ್ಲೇ ಕಷಾಯ ಮಾಡಿ ಕುಡಿಯಬೋದು, ಇಲ್ಲ ರಸ ತೆಗೆದುಬಿಟ್ಟು ಈ ಥರ ಜೇನುತುಪ್ಪ ಮಿಕ್ಸ್ ಮಾಡಿನೂ ಇದು ಮಾಡ್ಬೋದು. ಈ ಥರ ಮಾಮೂಲಿ ಥಂಡಿ ನೆಗಡಿ ಇದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀರನ್ನು ಕಾಯಿಸಿ ಆಯಿಸಿ ಕುಡಿಬೇಕು ಮಕ್ಕಳಿಗೆ. ಎಸ್ಪೆಷಲಿ ನಾವು ಮಳೆಗಾಲ ಶುರುವಾದ ತಕ್ಷಣನೇ ನೀರನ್ನು ಅಟ್ಲೀಸ್ಟ್ 1/4 ತನಕ ಆದರೂ, ಇಲ್ಲ ಅಟ್ಲೀಸ್ಟ್ 1/2 part ಆದರೂ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿಟ್ಕೊಂಡು ಕುಡಿಯೋದು ಒಳ್ಳೆಯದು. ಮತ್ತು ಅದೇ ಥರ ಮನೆಯ ಸುತ್ತಮುತ್ತ ಸೊಳ್ಳೆಗಳಾಗ್ತವೆ, ಈ ಜ್ವರ ಬರಲಿಕ್ಕೆ ಮುಖ್ಯ ಕಾರಣನೇ ಸೊಳ್ಳೆಗಳು ಜಾಸ್ತಿ ಆಗೋದಿರುತ್ತೆ. ಹಾಗಾಗಿ ಅವು ಮಳೆ ಬರೋಕ್ಕಿಂತ ಮೊದಲೇ ನಾವು ಇವುಗಳನ್ನ ನಿರ್ಗುಂಡಿ ಅಂತ ಹೇಳ್ತೀವಿ, ಈ ಲಕ್ಕಿ ಗಿಡ ಅಂಥದ್ದು, ತುಳಸಿ, ಪಾರಿಜಾತ ಮತ್ತು ಲೆಮನ್ ಗ್ರಾಸ್, ಈ ಥರದನ್ನ ಮನೆ ಸುತ್ತ ನೆಟ್ಕೊಂಡಾಗ ಆದಷ್ಟು ಸೊಳ್ಳೆಗಳು ಸ್ಪ್ರೆಡ್ ಆಗಿರೋದ್ರಿಂದ ಕಡಿಮೆ ಆಗುತ್ತೆ ಅಂತ. ಅದು ಹೌದು
1: ಅದು ಕೇಳುವರಿಗೆ ಹೇಳ್ತೀರಾ?
0: ಅದರದ್ದು ನಮ್ಮ ಇದರಲ್ಲೂ ಕೂಡ ಕ್ಲಾಸಿಕಲ್ ರೆಫರೆನ್ಸು ಇದೆ, ಧೂಪಗಳನ್ನ ಹೆಂಗೆ ಮಾಡಬೇಕು ಅನ್ನೋದನ್ನು. ಮೊದಲು ಕಾಲದಲ್ಲಿ ಶಗಣಿದು ಭರಣಿ ಮಾಡ್ತಿದ್ರಲ್ಲ, ಅವಾಗ್ಲೇನೆ ಅದ್ರ ಜೊತೆಗೇನೆ ಸ್ವಲ್ಪ ಬೇವಿನ ಎಲೆ, ಈ ಹೊಂಗೆ ಗಿಡ ಅಂತ ಹೇಳ್ತೀವಿ ಅದರದ್ದು ಎಲೆ, ಮತ್ತು ನಮ್ಮ ಮನೆಯಲ್ಲೇ ಸಿಗುವಂಥ ಒಂದು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಈ ಸಾಸಿವೆ, ತುಳಸಿ ಬೀಜಗಳು, ಈ ಕರ್ಪೂರ, ಈವನ್ ಚೆಂಡು ಹೂವಿನ ದಳ ಹೇಳ್ತಾರೆ, ಅದರ ಸಲ್ಸೋ ವೆರಿ ಗುಡ್ ಧೂಪ ಹಾಕಿದರೆ, ಅವೆಲ್ಲದೂ ಒಂದು ಪೇಸ್ಟ್ ಥರ ಮಾಡಿಕೊಂಡು ಈ ಸಗಣಿ ಜೊತೆಗೂ ಸೇರಿಸ್ಕೊಂಡು ಅದಕ್ಕೆ ಬೇವಿನ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆ ಇಂಥವನ್ನೆಲ್ಲ ಹಾಕಿನೇ ಒಣಗಿಸ್ಬಿಡ್ತಿದ್ರು. ಸದ್ಯಕ್ಕೆ ನಾವೇನು ಮಾಡ್ಬೋದು, ಒಂದು ಕಾಯಿ ಚಿಪ್ಪೆ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಕರ್ಪೂರ, ಬೇವಿನ ಎಣ್ಣೆ, ನೀಲಗಿರಿ ಎಣ್ಣೆ, ಮತ್ತು ಬೇವಿನ ಎಲೆ, ಸಾಸಿವೆ ಅಂತೂ ಮನೆಯಲ್ಲಿರುತ್ತೆ, ಬೆಳ್ಳುಳ್ಳಿ, ಈರುಳ್ಳಿ ಅವುಗಳ ಸಿಪ್ಪೆಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡು, ತುಳಸಿ ಬೀಜ ಸಿಗುತ್ತೆ ಮಾರ್ಕೆಟಲ್ಲಿ, ಅವುಗಳನ್ನ ತಂದುಬಿಟ್ಟು ಏನು ನಾವು ಕಾಯಿ ತೆಗೆದು ಸಿಪ್ಪೆ ಇದಿರುತ್ತೆ ಅದರಲ್ಲಿ ಅದೆಲ್ಲದನ್ನು ಹಾಕ್ಕೊಂಡು ಕರ್ಪೂರ ಹಾಕಿ ಬೇವಿನ ಎಣ್ಣೆ ಸ್ವಲ್ಪ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ನಾವು ಧೂಪ ಥರ ಹಚ್ಚಿದರೆ ಮನೆ ತುಂಬ ಅದನ್ನು ಇದು ಮಾಡ್ಕೋಬೋದು. ಅದರಲ್ಲೂ ಕೂಡ ಈ ಧೂಪ ಹಾಕುವಾಗ ನಾವು ಒಂದು ಬೇಸಿಕ್ ತಿಳ್ಕೊಬೇಕು, ಸ್ವಲ್ಪ ಮನೆಯಲ್ಲಿ ಯಾರೂ ಇಲ್ಲದೆ ಇದೆ ಕಿಟಕಿ ಬಂದ್ ಮಾಡಿ ಹಾಕಿ ಸ್ವಲ್ಪ ಇಡೀ ಮನೆಯೆಲ್ಲ ಇದು ಮಾಡಿದ್ಮೇಲೆ ಒಂದು ಸ್ವಲ್ಪ ಕಿಟಕಿ ಓಪನ್ ಮಾಡಿ ಮತ್ತೆ ಮುಚ್ಚಿಬಿಡ್ಬೇಕು, ಅವಾಗ ಜಾಸ್ತಿ ಹೊಗೆ ಇದು ಬರಲ್ಲ. ಯಾಕೆ ನಮ್ಗೆ ಇಲ್ಲೆಲ್ಲ ಸ್ವಲ್ಪ ತೇವಾಂಶ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನಮ್ಗೆ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಅನ್ಸುತ್ತೆ, ಅದರಲ್ಲೂ ನಾವು ಈ ಥರ ಫುಲ್ ಬ್ಲಾಕ್ ಮಾಡಿಕೊಂಡ್ರೆ ಅದೊಂದು ಪ್ರಾಬ್ಲಮ್. ಸೊ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಕೇರ್ ತಗೊಂಡು ಮಾಡಬಹುದು. ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳು ಕವರ್ ಆಗೋಂಗೆ, ಸೊಳ್ಳೆಗಳು ಕಚ್ಚದೆ ಇರೋಂಗೆ, ಆ ತರ ಮಕ್ಕಳಿಗೆ ಜ್ವರ ಜೊತೆಗೆ ಥಂಡಿ ನೆಗಡಿನೂ ಜಾಸ್ತಿ ಆಗ್ತಾ ಇರುತ್ತೆ, ಒಣ ಕೆಮ್ಮು ಆ ತರ ಹಂಗೆ. ಈಗಿಂದ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅವುಗಳು ಜಾಸ್ತಿ ಮಾಡ್ಕೊಳಕ್ಕೆ ಅಂತಾನೆ ನಾವು ಅರ್ಶಿನ ಬೇರನ್ನೇ ಒಲೆ ಮೇಲೆ ಇಟ್ಕೊಂಡು ಅದನ್ನ ಚೆನ್ನಾಗಿ ಸುಟ್ಟರೆ

0: ಅದರಿಂದ ಒಂದು ಹೊಗೆ ಬರುತ್ತೆ. ಜಾಸ್ತಿ ನೋಸ್ ಬ್ಲಾಕ್, ಯಾರಿಗೆ ಜಾಸ್ತಿ ಥಂಡಿ ಇರುತ್ತೋ ಅಂಥವ್ರಿಗೆ ಅದನ್ನ ಮೂಗಿಂದ ಇನ್ನೇಲ್ ಮಾಡಬೇಕು, ಬಾಯಿಂದ ಬಿಡಬೇಕು, ಬಾಯಿಂದ ತಗೊಳ್ಳೋದು ಮೂಗಿಂದ ಬಿಡೋದು, ಆ ಥರ ಮಾಡ್ಬೋದು. ಅರ್ಶಿನ ಪುಡಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದದ್ದು ಗ್ರ್ಯಾನ್ಯೂಲ್ಸ್ ಟೈಪ್ ಬರುತ್ತೆ, ಅದನ್ನು ಮಕ್ಕಳಿಗೆ ತಿನ್ಸಿಕೊಡ್ಬೋದು. ಕಲ್ ಸಕ್ಕರೆ ಹಾಕೊಳ್ಬೇಕು, ಮತ್ತು ತುಳಸಿ ರಸ ಒಂದು ಚಮಚ, ಕಾಳು ಮೆಣಸಿಂದು ಪೌಡ್ರು ಎರಡು ಚಿಟಿಗೆ ಹಂಗೆ ಹಾಕೊಳ್ಳೋದು, ಮತ್ತು ಇಪ್ಲಿ ಅಂತ ಸಿಗುತ್ತೆ ಬಿಟ್ಟು ಅದದ್ದು ಪೌಡ್ರ್ ಮಾಡ್ಕೊಂಡು ಒಂದು ಎರಡು ಚಿಟಿಗೆ ಹಾಕೊಳ್ಳೋದು. ಇಂಥವನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡು ದಿನಕ್ಕೊಂದು ಎರಡು ಮೂರು ಸರಿ ಹಂಗೆ ಸ್ವಲ್ಪ ಕೊಡ್ತಾ ಇರಬೇಕು. ಈ ತುಳಸಿ ಆಡ್ಸೋಗೆ ಅಂತ ಹೇಳ್ತೀವಲ್ಲ, ತುಂಬ ಕಫ ಇದ್ದಾಗ ಸ್ವಲ್ಪ ಅದನ್ನು ಉಪಯೋಗಿಸ್ಬೇಕು, ಸ್ವಲ್ಪ ಅದು ಕಹಿ ಇರುತ್ತೆ. ಬಟ್ ಅದು ಸಬ್ ಸೈಡ್ ಅದಕ್ಕೆ ಹೇಳ್ತೀವಿ ಬೆಲ್ಲ ಅಥವಾ ಜೇನುತುಪ್ಪನ ಮಿಕ್ಸ್ ಮಾಡಿ ಅಂತ, ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ.
1: ಮಳೆಗಾಲದಲ್ಲಿ ತೇವಾಂಶ ಇದ್ದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆಲ್ಲ ಮಳೆ ನೀರಲ್ಲೆಲ್ಲ ಕಾಲು ಹಾಕಿದ್ರೆ
2: ಕಾಲಿನ ಬೆರಳುಗಳ ಸಂಧಿಗಳ ನಡುವೆ ಫಂಗಸ್ ಆಗಿರುತ್ತೆ ಅಲ್ವಾ?
1: ಎಸ್ಪೆಷಲ್ ಆಗಿ ಕೃಷಿಕರೆಲ್ಲ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ತುಂಬಾ ಸಮಸ್ಯೆಗಳು ಕಾಣ್ತದೆ. ಮತ್ತೆ ಮನೆಯಲ್ಲಿ ಪದೇ ಪದೇ ನೀರಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರಿಗೂ ಕಾಣುತ್ತೆ. ಇದಕ್ಕೆ ಒಂದು ಪರಿಹಾರ ಏನು ಅಂತ
0: ಹೇಳಿ? ಇದಕ್ಕೆ ಮುಖ್ಯ ಕಾರಣನೇ ತೇವಾಂಶ ಇರುವಂತಹ ಬಟ್ಟೆಗಳು ಸಹ, ಅದರಿಂದ ಈ ಫಂಗಲ್ ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ. ಈವನ್ ಕಾಲುಗಳಲ್ಲಿ ಅಷ್ಟೇ ಅಂತಲ್ಲ, ಈ ಕೊಂಕ್ಳಲ್ಲಿ ಇರೋದು, ತೊಡೆ ಸಂಧಿಗೆ ಆಗುವಂತಹ ಈ ಫಂಗಲ್ ಇನ್ಫೆಕ್ಷನ್ಸು ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಬಟ್ಟೆಗಳು ಬದ್ದೆ ಆದ ತಕ್ಷಣ ತೆಗೆದ್ಬಿಟ್ಟು ಒಣ ಬಟ್ಟೆ ಹಾಕೊಳ್ಳೋಂಥದ್ದು. ಈವನ್ ನಾವು ಫ್ಲಡ್ ಬಂದಾಗೆಲ್ಲ ವಿಸಿಟ್ ಮಾಡಿದ್ವಿ ಮೊದಲೆಲ್ಲ, ಅವಾಗಲೂ ಸಹ ನಾವು ನೋಡಿದ್ವಿ ಕಾಲಿನ ನಂಜಿಂದು ತುಂಬ ಪ್ರಾಬ್ಲಮ್ ಇತ್ತು ತುಂಬ ಜನಕ್ಕೆ. ಅದಕ್ಕೆ ಮನೆಯಲ್ಲೇ ಒಂದು ಮಾಡ್ಕೊಳ್ಳೋಂಥ ಒಂದು ಆಯಿಂಟ್ಮೆಂಟ್ ಇದೆ ನಮ್ಮಲ್ಲಿ, ಒಂದು ಬಿಳಿ ಮಲಹಮ್ ಅಂತ ಹೇಳಿ ಗೌರ್ಮೆಂಟ್ ಇದ್ರ ಮೊದಲು ಬರ್ತಾ ಇತ್ತು, ಅದನ್ನೇ ಗಂಧಕಾದ್ಯ ಮಲಹರ ಅಂತ ಹೇಳಿನೂ ಈಗ ಮಾರ್ಕೆಟಲ್ಲಿ ಸಿಗುತ್ತೆ. ಇದರಲ್ಲಿ ಏನು ಅಂದರೆ ಕೊಬ್ಬರಿ ಎಣ್ಣೆ ಮೂರು ಭಾಗ ತಗೋಬೇಕು, ಅದರಲ್ಲಿ ಒಂದು ಭಾಗ ಅಷ್ಟು ಈ ಮೇಣ, ಈ ಜೇನು ಗೂಡಿಂದು ಏನು ವ್ಯಾಕ್ಸ್ ಅದು ಅರ್ಶಿನ ಪುಡಿ. ಫಸ್ಟು ತೆಂಗಿನ ಎಣ್ಣೆನ ಒಂದು ಸ್ವಲ್ಪ ದಪ್ಪ ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಅದು ಬಿಸಿ ಆಗ್ತಾ ಆಗ್ತಾನೆ ಅದನ್ನು ಅಂದಾಜು ಒಂದು ಥರ್ಡ್ ಪಾರ್ಟ್ ಅದನ್ನು ಹಾಕಿ ಬಿಸಿ ಮಾಡ್ತಾ ಹೋದಂಗೆ ಸ್ವಲ್ಪ ಗಟ್ಟಿ, ಅವಾಗಲೇ ಚೆನ್ನಾಗಿ ಒಂದು ಚಮಚ ಅರ್ಶಿನ ಪುಡಿ ಹಾಕಿ ಸೇಮ್ ಮಲಾಮ್ ಥರನೇ ಆಗುತ್ತದು. ತೆಂಗಿನ ಎಣ್ಣೆ ಹಾಕಿ ಇದು ಮಾಡಿದ್ಮೇಲೆ ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕು, ಅದನ್ನು ಡೈಲಿ ರಾತ್ರಿ ಹಚ್ಕೊಂಡು ಮಲ್ಕೋಬೇಕು, ಬೆಳಿಗ್ಗೆ ವಾಶ್ ಮಾಡ್ಕೋಬೇಕು. ಯಾಕೆ ಸ್ವಲ್ಪ ಮೇಣ ಅದು ವ್ಯಾಕ್ಸ್ ಸ್ವಲ್ಪ ಜಿಡ್ಡು ಇದು ಹಂಗೆ ಇರುತ್ತೆ, ಸೊ ಅದನ್ನು ಹಾಗೆ ಬಿಟ್ಕೊಂಡ್ರೆ ಮತ್ತೆ ಮರುದಿನ ಹೋದಾಗ ಅದಕ್ಕೆಲ್ಲ ಮಣ್ಣು ಧೂಳು ಎಲ್ಲ ಹಿಡಿದು ಜಾಸ್ತಿ ಆಗುತ್ತೆ. ದಿನ ಬೆಳಿಗ್ಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಆ ಥರದ್ದು ಹಾಕಿ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಮಲ್ಲಿಗೆ ಹೂವಿನ ಇದ್ದರೆ ಆ ಎಲೆದೇ ಸ್ವಲ್ಪ ರಸ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಸೇರಿಸ್ಬಿಟ್ಟು ಹಚ್ಕೊಳ್ಬೋದು, ಅದು ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ಥರದ್ದು ಇವಾಗ ನಮಗೆ ಮಾರ್ಕೆಟಲ್ಲಿ ಕೂಡ ಜಾತಿ ಅದಿ ತೈಲ ಅಂತ ಸಿಗುತ್ತೆ, ಗಂಧಕಾದ್ಯ ಮಲಹರ ಅಂತ ಹೇಳಿ ಒಂದು ಆಯಿಂಟ್ಮೆಂಟ ಸಿಗುತ್ತೆ, ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಈವನ್ ಈ ಫಂಗಲ್ ಇನ್ಫೆಕ್ಷನ್ಸ್ಗಳಲ್ಲಿ ನಾವು ಇದನ್ನು ಹೇಳ್ತೀವಿ, ತೆಂಗಿನ ಕಾಯಿ ಚಿಪ್ಪಿರುತ್ತಲ್ಲ ಅದನ್ನು ಬೆಂಕಿ ಹಾಕಿ ಸುಟ್ಬಿಟ್ಟು ಕೊಬ್ಬರಿ ಸಮೇತ ಅದ್ರದ್ದೇನು ಬೂದಿ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೋದು, ಏನು ಸ್ವಲ್ಪ ಕಪ್ಪು ಮಸಿ ಹಂಗಿರುತ್ತೆ ಅದು, ಅದನ್ನು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು. ಅದರಲ್ಲಿ ಸೋನೂ ಸ್ವಲ್ಪ ಈ ಥರ ಫಂಗಲ್ ಇನ್ಫೆಕ್ಷನ್ಸ್ನ ಅವಾಯ್ಡ್ ಮಾಡ್ಕೋಬೋದು. ಸೊ ಮುಖ್ಯ ಅಂದರೆ ಮಳೆಗಾಲದಲ್ಲಿ ಈ ಚರ್ಮ ಕಾಯಿಲೆ ಬರೋದು ಹೆಚ್ಚಾಗಿ ಒದ್ದೆ ತೇವಾಂಶ ಇದರಿಂದ, ಮತ್ತು ನಮ್ಮದು ಕಾಲನೇ ಇದು ವಾತ ಮತ್ತು ಕಫದ ಪ್ರಾಬ್ಲಮ್ ಇದ್ದಿರೋದ್ರಿಂದನೂ ಸ್ವಲ್ಪ ಕಾಣಿಸೋದು ಇದಿರುತ್ತೆ. ಹಾಗಾಗಿ ಸ್ವಲ್ಪ ಇನ್ನಂಜು ಪದಾರ್ಥಗಳನ್ನು ಬಿಡಬೇಕು, ಆಲೂಗಡ್ಡೆ, ವಟಾಣಿ, ಕಡಲೆ, ಇಂಥವೆಲ್ಲ ಸ್ವಲ್ಪ ಬದನೆಕಾಯಿ ಇವುಗಳನ್ನ, ನಮ್ಮ ಈ ಕಡೆ ಫಿಶ್ ಈಟರ್ಸ್ ಇದ್ದರೆ ಬಂಗಡೆ ಫಿಶ್ ಮೀನ್ ಅಂತ ಹೇಳ್ತೀವಿ, ಇಂಥವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದರೆ ನಾವು ಈ ಅಲರ್ಜಿಗಳು ಇದನ್ನು ಕಮ್ಮಿ ಮಾಡ್ಬೋದು, ಮತ್ತು ಈ ತೇವಾಂಶನ ಜಾಸ್ತಿ ಇಲ್ದಾರಂಗೆ ನೋಡ್ಕೋಬೇಕು.
1: ಮಳೆಗಾಲದಲ್ಲಿ ಆಹಾರ ಕ್ರಮ ಹೇಗಿರಬೇಕು ಅಂತೀರಾ?
0: ಅದೇ, ಆದಷ್ಟು ಈಸಿ ಟು ಡೈಜೆಸ್ಟ್ ಇರಬೇಕು, ಜೀರ್ಣ ಚೆನ್ನಾಗಿ ಆಗೋಂಗಿರಬೇಕು, ಮತ್ತು ಟೈಮ್ ಟೈಮ್ ತಿನ್ನಬೇಕು. ಹಂಗಂಥೇಳಿ ಖಾಲಿ ಹೊಟ್ಟೆಲಿದ್ದರೂ ಇದು ಮಾತಕಾಲ ಆಗಿರೋದ್ರಿಂದ ತುಂಬ ಜನಕ್ಕೆ ನೋಡ್ತೀವಿ, ಬ್ಲೋಟಿಂಗು, ಅಜೀರ್ಣ ಥರ, ಅಸಿಡಿಟಿ ಆಗೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನಮ್ಮ ಆಹಾರದಲ್ಲಿ ಕೂಡ ಶುಂಠಿ, ಈ ಬೆಳ್ಳುಳ್ಳಿ ಪದಾರ್ಥ ಮಾಡುವಾಗ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಬಡೆ ಸೊಪ್ಪು, ಜೀರಿಗೆ, ಅಜ್ವಾಯನ ಇಂಥವನ್ನು ಸ್ವಲ್ಪ ಹುರಿದಿಟ್ಕೊಂಡ್ಬಿಟ್ಟು ಅವಾಗವಾಗ ಸ್ವಲ್ಪ ಬಾಯಿಗೆ ಹಾಕ್ಕೊಂಡ್ಬಿಟ್ಟು ಅರೆದು ತಿಂತಾ ಇದ್ರೂ ಸಹ ನಮ್ಮ ಜೀರ್ಣಶಕ್ತಿನ ನಾವು ಮೇಂಟೈನ್ ಮಾಡ್ಕೋಬೋದು. ಮತ್ತು ಹೆವಿ ಪದಾರ್ಥಗಳನ್ನ ತೊಗೊಬಾರ್ದು, ಸೊಪ್ಪು ತರಕಾರಿಗಳು ಸಿಕ್ಕರೆ ಅದು, ಮತ್ತು ಇವನ್ ಹೀರೆಕಾಯಿ ಇರ್ಬೋದು, ಪಟ್ಲಕಾಯಿ ಥರದ್ದು, ಅಂಡರ್ ರೂಟ್ಸನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಈ ಗೆಡ್ಡೆ ಗೆಣಸುಗಳು ಏನು ಬರ್ತಾವಲ್ಲ ಅವನ್ನು ಹೆವಿ ತೊಗೊಬಾರ್ದು, ಯಾಕಂದರೆ ಅವೆಲ್ಲ ಹೆವಿ ಟು ಡೈಜೆಸ್ಟ್, ಜೀರ್ಣಕ್ಕೆ ಲೇಟ್ ಅಂತ ಹೇಳ್ತೀವಿ ಅದು. ಹಾಗಾಗಿ ಸ್ವಲ್ಪ ಅವುಗಳನ್ನ ಕಮ್ಮಿ ಮಾಡಬೇಕು. ಕಾಲಕ್ಕೆ ತಕ್ಕಂಗೆ ನಮ್ಮ ದೇಹದಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರ್ತವೆ. ಈಗ ವಸಂತ ಋತು ಅಂತ ಏನು ಹೇಳ್ತೀವಿ ಬೇಸಿಗೆ, ಅವಾಗ ಕಫ ಪ್ರಧಾನ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಅಲರ್ಜಿ, ಥಂಡಿ, ಕೆಮ್ಮು ಇರುತ್ತೆ ಅವ್ರಿಗೆ ಸ್ವಲ್ಪ ವಮನ ಇದೆಲ್ಲ ಮಾಡಿ ತೆಗಿತೀವಿ. ಈ ವರ್ಷ ಋತು ಮತ್ತು ಈ ಶರದ್ ಇದರಲ್ಲೆಲ್ಲ ಏನಾಗುತ್ತೆ, ವಾತ ಜಾಸ್ತಿ ಆಗುತ್ತೆ. ವಾತದ ರಿಲೇಟೆಡ್ ಅದೇ ಭಸ್ತಿಕರ್ಮ ಈ ಥರದ್ದು ಇದು ಮಾಡ್ಕೊಳ್ಳೋಂಥದ್ದು. ಅದೇ ಶರದ್ ಋತು ಬಂತು ಅಂದರೆ ನೆಕ್ಸ್ಟ್ ಚಳಿಗಾಲದ ಬಂದಾಗ ಪಿತ್ತ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅವು ಪಿತ್ತ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ, ಅದು ತಕ್ಕಂಗೆನೆ ಅವಾಗಿಂದ ಆಹಾರ. ಹಾಗಾಗಿ ನೋಡಿ
1: ಹೌದು,
0: ಯಾಕೆಂದ್ರೆ ಈ ನಮ್ಮ ಹೊರಗಡೆ ವಾತಾವರಣನೂ ಪಾಂಚಭೌತಿಕ, ನಮ್ಮ ದೇಹನೂ ಪಾಂಚಭೌತಿಕ ಇರೋದ್ರಿಂದ ಬದಲಾವಣೆ ಆಗ್ತಾ ಇರ್ತವೆ ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ, ಅದನ್ನು ಸಹ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು.
1: ಹಾಗೇನೆ ಮೇಡಮ್, ವೃದ್ಧರ ಬಗ್ಗೆ ನಾವು ಯಾವ ತರದ ಕಾಳಜಿಯನ್ನ ತಗೊಳ್ಬೇಕು ಅಂದ್ರೆ ಅವರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ, ವೃದ್ಧರಲ್ಲಿ ರೋಗ ನಿರೋಧಕ
0: ನ್ಯಾಚುರಲ್ ಕಮ್ಮಿನೇ ಆಗ್ಬಿಟ್ಟಿರುತ್ತೆ,
1: ಅವರಿಗೆಲ್ಲ ಯಾವ ತರದ ಒಂದು

0: ಉಪಚಾರಗಳನ್ನ ಮಾಡಬೇಕು.
1: ಈಗ ವೃದ್ಧರಲ್ಲಿ ಏನಾಗಿರುತ್ತಂದ್ರೆ ಕ್ಲೈಮೆಟಿಕ್ ಚೇಂಜಸ್ ಇದರಿಂದ ಸ್ವಲ್ಪ ಥಂಡಿ ನೆಗಡಿನೂ ಆಗ್ಬಹುದು. ವಯಸ್ಸಾದವ್ರಿಗೆ ಏನಾದ್ರೂ ಒಳಗಡೆ ಲಂಗ್ಸ್ ಮೊದಲೇ ಅವ್ರ ಪ್ರಾಬ್ಲಮ್ ಇದ್ರೆ ಬೇಗ ದಮ್ಮು ಹೇಳ್ತೀವಲ್ಲ ಉಪ್ಸ, ಆ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅಂತವ್ರಿಗೆ ಸ್ವಲ್ಪ ಈ ಆರ್ಸೋಗೆ ರಸ ಮತ್ತೆ ಈ ಸೈಂಧವ ಲವಣ, ಈ ಹರಳುಪ್ಪು ಇಂಥವನ್ನ ಸ್ವಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊಡುವಂಥದ್ದು. ಅದೇ ಯಾಕೆಂದ್ರೆ ಬೇಗ ಕಫನ ಕರಗಿಸಿ ಕ್ಲೀನಾಗಿ ಹೋಗೋದಕ್ಕೆ ಸೈಂಧವ ಲವಣ ಹರಳುಪ್ಪು ಸೇರಿಸಿದಂಥ ಸಾಸಿವೆ ಎಣ್ಣೆ ಅದನ್ನು ಸಹ ಸ್ವಲ್ಪ ಎದೆಗೆ ಹಚ್ಕೊಳಕ್ಕೆ ಹೇಳ್ಬೇಕು. ಬೆನ್ನಿಗೆ ಮುಂದೆ ಕೆಳಗಿಂದ ಮೇಲ್ಗಡೆಗೆ ಲೈಟ್ ಮಸಾಜ್ ಮಾಡುವಂಥದ್ದು. ಮತ್ತೆ ರಾತ್ರಿ ಸ್ವಲ್ಪ ಬೇಗ ಊಟ ಮಾಡಬೇಕು. ವಯಸ್ಸಾದ್ಮೇಲೆ ಸ್ವಲ್ಪ ಜೀರ್ಣಶಕ್ತಿನೂ ನ್ಯಾಚುರಲ್ ಆಗಿ ಕಮ್ಮಿ ಆಗಿರುತ್ತೆ, ಜೊತೆಗೆ ಕಾಲಕ್ಕೆ ತಕ್ಕಂಗೇನು ಕಮ್ಮಿ ಇರೋದ್ರಿಂದ ರಾತ್ರಿ ಲೇಟಾಗಿ ಊಟ ಮಾಡೋದ್ರಿಂದನೂ ಅವ್ರಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಪದೇ ಪದೇ ಥಂಡಿ ಕೆಮ್ಮಿದಾಗೋದು ಮತ್ತೆ ಮಲಬದ್ಧತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕೇರ್ ತಗೊಳ್ಬೇಕು. ಮಲಬದ್ಧತೆ ಆಗದೆ ಇರೋಂಗೆ ಈ ಥರ ಸೊಪ್ಪುಗಳು ತಿನ್ನುವಂಥದ್ದು. ಮೈಲ್ಡ್ ಲ್ಯಾಕ್ಸೇಟಿವ್ಸ್ ಸಿಗ್ತವೆ ನಮ್ದು, ಅಭಯಾರಿಷ್ಟ ಅಂಥದ್ದು, ಈ ಫ್ರೀ ಲ್ಯಾಕ್ಸ್ ಅಂತ ಪೌಡರ್ ಸಿಗುತ್ತೆ, ತ್ರಿಫಲ ಚೂರ್ಣ ಆ ಥರದ್ದು ಕೆಲವೊಂದು ಆ ಥರ ಔಷಧಿಗಳನ್ನ ವೈದ್ಯನ ಕಂಡೇ ತಗೊಳ್ಳಿ ಬೆಟರು. ಬಟ್ ಮನೆಯಲ್ಲಿ ಔಷಧಿ ಅಂತ ತ್ರಿಫಲ ಚೂರ್ಣ ಈ ಥರದ ಹರಿತಕ್ಕಿ ಅಂತ ಅಳಿಲೆಕಾಯಿ ಅಂಥವೆಲ್ಲ ಮೊದಲು ಕಾಲು ತಗೋತೆ, ಅದನ್ನು ಸ್ವಲ್ಪ ಮೈಲ್ಡ್ ಆಗಿ.
0: ಹಾಲು ಸೇವನೆ,
1: ಹಾಲನ್ನು ರಾತ್ರಿ ಟೈಮ್ ತಗೊಳ್ಬಾರ್ದು, ಎಸ್ಪೆಷಲಿ ಮಳೆಗಾಲದಲ್ಲಿ ಕೂಡ ಕಫ ಸ್ವಲ್ಪ ಕಟ್ಟೋ ಚಾನ್ಸಸ್ ಇರೋದು. ಮಾಮೂಲಿಯಾಗೇನು ತೊಂದರೆ ಇಲ್ಲ. ಮತ್ತು ಯಾರಿಗೆ ಸ್ವಲ್ಪ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಅವರು ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಕೆನೆ ತೆಗೆದು ಯೂಸ್ ಮಾಡಿದರೆ ಅದೇನಷ್ಟು ತೊಂದರೆ ಆಗಲ್ಲ. ಯಾರಿಗೆ ಸ್ವಲ್ಪ IBS ಆ ಥರ ಪ್ರಾಬ್ಲಮ್ ಇದ್ದವ್ರಿಗೆ ಪೂರ್ತಿ ಬಿಟ್ಬಿಡಿ ಅಂತ ಹೇಳ್ತೀವಿ. ಯಾಕಂದರೆ ಅಂಥವ್ರಿಗೆ ಸ್ವಲ್ಪ ಪದೇ ಪದೇ ಮೋಷನ್ ಆಗಿ ಇಂಟೆಸ್ಟೈನ್ ಇರಿಟೇಷನ್ ಇರೋದ್ರಿಂದ ಲ್ಯಾಕ್ಟೋಸ್ ಇಂಟಾಲರೆನ್ಸಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಅಂಥವ್ರಿಗೆ ಬಿಟ್ಬಿಟ್ಟು ಮಜ್ಜಿಗೆ ತೊಗೋಬೇಕು. ಮೇಯ್ನಾಗಿ ಹಾಲು ಬದಲಿಗೆ ಮಜ್ಜಿಗೆ ಯೂಸ್ ಮಾಡ್ಬೋದು. ಮಜ್ಜಿಗೆ ಏನು ತೊಂದರೆ ಇಲ್ಲ. ಮಜ್ಜಿಗೆಗೆ ನೀವು ಮಳೆಗಾಲದಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಉಪ್ಪು, ಜೀರಿಗೆ ಸ್ವಲ್ಪ ಇಂಥವೆಲ್ಲ ಹಾಕ್ಬಿಟ್ಟು ಇವನ್ ಹಿಂಗೆ ಹಾಕ್ತೇವೆ ಕೆಲವೊಬ್ರು, ಕೆಲವೊಬ್ರು ಈರುಳ್ಳಿನೂ ಹಾಕಿ ಮಸಾಲೆ ಮಜ್ಜಿಗೆ ಅಂತ ಮಾಡ್ತೀವಿ. ಅಂಥದ್ದು ಮಾಡಿ ತೊಗೊಳ್ಬೇಕು. ಯಾಕೆಂದರೆ ನಮಗೆ ಇಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗಿರೋದ್ರಿಂದ ಮತ್ತು ಅತಿಸಾರಗಳು ಚಾನ್ಸಸ್ ಇರುತ್ತೆ ಹೆಚ್ಚಾಗಿ, ಇವನ್ ವಯಸ್ಸಾದವರು ಇರ್ಬೋದು, ಇದರಲ್ಲಿ ಮಳೆ ನೀರು ಸೇರ್ಕೊಳ್ಳೋದ್ರಿಂದ. ಸೊ ಆಗುವಾಗ ಆ ಟೈಮಲ್ಲಿ ಸ್ವಲ್ಪ ನಾವು ಈ ಥರದ್ದು ಜೀರ್ಣ ಆಗೋದಕ್ಕೆ ಅದಕ್ಕೆ ಮಜ್ಜಿಗೆ ಬೇಕೇ. ಎಸ್ಪೆಷಲಿ ಅಜೀರ್ಣ ಮತ್ತು ಲೂಸ್ ಮೋಷನ್ನು, ವಾಂತಿ, ಕೆಲವೊಂದು ಸರಿ ವಾಂತಿನೂ ಶುರುವಾಗುತ್ತೆ ಈ ಮಳೆಗಾಲದಲ್ಲಿ ತುಂಬ ಜನಕ್ಕೆ. ಅಸಿಡಿಟಿ, ಈ ಪಿತ್ತ ಜಾಸ್ತಿ ಇದಾದಾಗ ಹಾಗಾಗಿ ವಾಂತಿ ಕಂಟ್ರೋಲ್ ಆಗೋಂಗೆ ಇರಬೇಕು, ಜೊತೆಗೆ ಲೂಸ್ ಮೋಷನ್ ಕಂಟ್ರೋಲ್ ಆಗೋ ಥರನೂ ಇರಬೇಕು. ಲೂಸ್ ಮೋಷನ್ ಈ ಥರ ಎಲ್ಲ ಆದಾಗ ಈ ಕೊಡಿಸಿಗೆ ಬೇರು ಅಂತೇಳಿ ಸಿಗುತ್ತೆ, ಕುಟುಜ ಬೇರು ಅಂತೇಳಿ ಸಿಗುತ್ತೆ, ಅದನ್ನು ಮನೇಲಿ ಇಟ್ಕೊಂಡಿದ್ರೆ ಸ್ವಲ್ಪ ಮಜ್ಜಿಗೆಯಲ್ಲಿ ತೆಗೆದುಬಿಟ್ಟು ಕೊಡ್ಬೋದು. ಈ ಜಾಯಿಕಾಯಿ ಮಜ್ಜಿಗೆಯಲ್ಲಿ ತೆಗೆದುಬಿಟ್ಟು ಕೊಡ್ಬೋದು. ಮತ್ತು ಮೆಂತೆ ಮೊಸರು ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಈವನ್ ವಯಸ್ಸಾದವ್ರಿಗೆ ಈ ಥರದ್ದೆಲ್ಲ ಬೆಟರ್. ಅದರಲ್ಲೂ ಕಂಟ್ರೋಲ್ ಆಗದೆ ಇದ್ದರೆ, ಯಾಕಂದರೆ ಬೇದಿ ಇರ್ಬೋದು, ಜ್ವರ ಇರ್ಬೋದು, ಇವೆಲ್ಲದೂ ಮುಂದೆ ಕಾಂಪ್ಲಿಕೇಶನ್ ಬರದೆ, ಯಾಕೆ ತೊಗೊಳ್ತಾ ಇದ್ದೀವಿ ಬಿಡು ಅಂತ ಹೇಳಿ ಹಂಗೆ ವಾರಗಟ್ಟಲೆ ಮಾಡ್ಕೊಂಡಿರೋದು ಒಳ್ಳೇದಲ್ಲ. ಮೂರು ದಿನ ತನಕ ನೋಡ್ಬೇಕು, ಎರಡು ದಿನ ಮೂರು ದಿನದಲ್ಲಿ ಇವನ್ ಫೀವರ್ ಆದರೂ, ವೈರಲ್ ಫೀವರ್ ಆದರೂ ಒಂದು 2-3 ಡೇಸ್ ನೋಡ್ಬೋದು ಈ ಥರದ್ದೆಲ್ಲ ಅಮೃತ ಸತ್ವ ಇಂಥವೆಲ್ಲ ತೊಗೊಂಡು ಜ್ವರ ಕಮ್ಮಿ ಆಗಂಗೆ. ನಂತರನೂ ಕಂಟ್ರೋಲ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ವೈದ್ಯರ ಹತ್ರ ಹೋಗಿ. ಮತ್ತು ಬೇದಿ ಇದ್ದಾಗ, ಅತಿಸಾರ ಇದ್ದಾಗ ಒಂದು ನಾವು ಕಿವಿ ಮಾತು ಹೇಳಬೇಕಂತಂದರೆ, ಯಾರಿಗೆ ಸ್ವಲ್ಪ ಬೇದಿ ಆಗ್ತಾನೆ ಇದೆ, ಮೆಡಿಸಿನ್ ತೊಗೊಂಡು ಕಂಟ್ರೋಲ್ ಬರ್ತಾ ಇದೆ ಅಂದಾಗ ಓಕೆ, ಇಲ್ಲ ಬೇದಿ ಆಗ್ತಾನೆ ಇದೆ ಮೂತ್ರ ಆಗಿಲ್ಲ ಅಂದಾಗ ಇಮ್ಮಿಡಿಯೇಟ್ ಆಗಿ ವೈದ್ಯರ ಹತ್ರ ಕಾಣಬೇಕು. ಯಾಕಂದರೆ ಯಾವಾಗ ಎಷ್ಟು ನಾವು ಲಿಕ್ವಿಡ್ಸ್ ತಗೋತಾ ಇರ್ತೀವೋ ಅದು ಮೋಷನಲ್ಲಿ ಹೋಗ್ತಾ ಇದೆ, ಮತ್ತು ಬಾಡಿ ಡಿಹೈಡ್ರೇಷನ್ ಆಗಿಲ್ಲ ಅಂತ ಒಂದು ಲಕ್ಷಣ ಇರುತ್ತೆ. ಯಾವಾಗ ಆ ಥರ ಹಂಗಿದ್ದಾಗ ಈ OR S ಹೇಳ್ತೀವಲ್ಲ, ಒಂದು ಲೋಟ ನೀರಿಗೆ ಒಂದು ಚಮಚ ಸಕ್ಕರೆ, ಒಂದು ಚಿಟಿಗೆ ಉಪ್ಪು, ಈ ಥರ ತಕ್ಕೊಂಡು ಸ್ವಲ್ಪ ರಿಪೀಟೆಡ್ಲಿ ಕುಡಿತಾ ಇರಬೇಕು, ರಿಹೈಡ್ರೇಷನ್ ಥೆರಪಿ ಥರ ಹಂಗೆ. ಅದರಲ್ಲೂ ಅವಾಗಲೂ ಮೂತ್ರ ಆಗಿಲ್ಲ ಅಂದಾಗ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು, ಇಮ್ಮಿಡಿಯೇಟಾಗಿ ಹೋಗಬೇಕು. ಇವನ್ ವಾಂತಿ ಇದ್ದಾಗಲೂ ನಾನು ಒಂದು ಸಿಂಪಲ್ ಹೇಳಬೇಕು, ಯಾಕಂದರೆ ವಾಂತಿ ಅಂದ ತಕ್ಷಣ ಜನ ಏನು ಮಾಡ್ತೀವಿ, ಅಯ್ಯೋ ವಾಂತಿ ಆಯಿತು ಅಂತೀವಿ, ಮತ್ತೆ ಪದೇ ಪದೇ ಕೊಡ್ತಾ ಇರ್ತೀವಿ ತಿನ್ನೋದಕ್ಕೆ, ಅದು ಮತ್ತೆ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್, ವಾಂತಿ ಆದಾಗ ಬರೀ ಲಿಕ್ವಿಡ್ಸು ಈ ಥರದ್ದು ಏಲಕ್ಕಿ ನೀರು ಮಾಡಿಬಿಟ್ಟು ಸ್ವಲ್ಪ ರಿಪೀಟ್ ರಿಪೀಟ್ ಸ್ವಲ್ಪ ಕುಡಿಯೋದು, ಗ್ಯಾಪ್ ಕೊಡೋದು. ಈವನ್ ಸಾಸಿವೆನೂ ಬೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದು ಅದನ್ನು ಅರ್ದ್ಬಿಟ್ಟು ಮಜ್ಜಿಗೆಲಿ ಹಾಕ್ಕೊಂಡು ಕುಡಿದ್ರು ಬೇಗ ಕಂಟ್ರೋಲ್ ಬರುತ್ತೆ. ಮತ್ತು ಈವನ್ ಇಂಬೆ ರಸಕ್ಕೇ ಜೇನುತುಪ್ಪ ಹಾಕ್ಕೊಂಡು ತೊಗೊಳ್ಳೋದು, ಯಾರಿಗೆ ಪಿತ್ತದಿಂದ ವಾಂತಿ ಆಗ್ತಿದೆ ಅಂತಂದಾಗ. ಹಾಗೇನು ಅಜೀರ್ಣದಿಂದ ವಾಂತಿ ಆಗ್ತಿದ್ರೆ ಹಸಿ ಶುಂಠಿ, ಯಾಕಂದರೆ ಜೀರ್ಣನ ಸಪ್ಪಲ್ ಜಾಸ್ತಿ ಮಾಡ್ಕೋಬೇಕು, ಜೊತೆಗೆ ರಿಹೈಡ್ರೇಷನ್ನು ಆಗೋ ಥರ ಹಂಗೆ ಹಸಿ ಶುಂಠಿ ಜೇನುತುಪ್ಪ ಅದನ್ನು ಒಂದು 1/4 ಚಮಚ ಅಥವಾ 1/4 ಚಮಚ ಸ್ವಲ್ಪ ತೊಗೊಂಡ್ಬಿಟ್ಟು ನೀರು ಕುಡಿತಾ ಇದ್ದರೆ ನಮ್ಮ ಜೀರ್ಣನೂ ಇಂಪ್ರೂವ್ ಆಗುತ್ತೆ, ಅವಾಗ ಆಟೋಮೆಟಿಕಲಿ ವಾಂತಿ ಕಮ್ಮಿ ಆಗುತ್ತೆ. ಮತ್ತು ಈ ಸಂಧಿವಾತ ಜಾಸ್ತಿ ಇರುತ್ತೆ ವಯಸ್ಸಾದವರಲ್ಲಿ. ಸೊ ಅದಕ್ಕೆ ಸಹ ನಾವು ಸಿಂಪಲ್ಲಾಗಿ ಇದಂತಂದರೆ ಮನೆಯಲ್ಲೇ ಒಂದು ನೋವಿನ ಎಣ್ಣೆನೂ ಮಾಡ್ಕೋಬೋದು. ಎಳ್ಳೆಣ್ಣೆ ಒಂದು 1/4 kg ತೊಗೊಂಡ್ರೆ, ಶುಂಠಿ ಒಂದು 10 ಗ್ರಾಮು, ಬೆಳ್ಳುಳ್ಳಿ ಒಂದು 10 ಗ್ರಾಮ್ ತೊಗೊಂಡ್ಬಿಟ್ಟು ಫಸ್ಟ್ ಇವೆರಡನ್ನು ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಎಣ್ಣೆ ಬಿಸಿಗಿಟ್ಬಿಟ್ಟು ಅದರಲ್ಲಿ ಈ ಪೇಸ್ಟನ್ನು ಹಾಕಿ ನೀರಂಶ ಎಲ್ಲ ಹೋಗಿ ಪೂರ್ತಿ ಅದು ಪೇಸ್ಟ್ ಏನು ಹಾಕಿರ್ತೀವಿ ಅದೆಲ್ಲದು ಕೆಳಗೆ ಬಂದು ಕೂತ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಆ ಥರ ಶಬ್ದ ಬರೋದು ಕಮ್ಮಿ ಆಯಿತು ಅಂದರೆ ಅದೆಲ್ಲ ಅಂಶ ಬಿಟ್ಟಿದೆ ಅಂತ ಎಣ್ಣೆಗೆ. ಅದನ್ನು ನಂತರ ನಾವು ತಣ್ಣಗಾಗೋ ತನಕ ಇಟ್ಬಿಟ್ಟು ಫಿಲ್ಟ್ರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ರಾತ್ರಿಗೆ ಸ್ವಲ್ಪ ಲೈಟ್ ಮಸಾಜ್ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿಬಿಡ್ಬೋದು. ಇನ್ನು ಹರಳೆಣ್ಣೆದು ಗಿಡ ಇರುತ್ತಲ್ಲ ಅದರದ್ದು ಎಲೆ ತೊಗೊಂಡ್ಬಿಟ್ಟು ಅದು ಎಕ್ಕೆ ಎಲೆ ಅದನ್ನು ಸ್ವಲ್ಪ ಹಿಂಗೆ ಗ್ಯಾಸ್ ಮೇಲೆ ಬಿಸಿ ಮಾಡಿನೂ ಶಾಖ ಮಾಡ್ಕೋಬಹುದು.

ಮಾಡ್ಬೋದು ಜಾಯಿಂಟ್ ಪೇನ್ಗಳಿಗೆ. ಇವಾಗೆಲ್ಲ ರೆಡಿಮೇಡ್ ಸಿಗ್ತವೆ ಮಾರ್ಕೆಟಲ್ಲಿ, ಇಲ್ಲ ಅಂತಲ್ಲ, ಫ್ಲೆಕ್ಸೋಫೆನ್ ಅಂತಿದೆ, ಮಯೋ ಸ್ಟಾಲ್ ಅಂತ ಕೆಲವೊಂದು ಸುಮಾರಷ್ಟು ಆಯಿಲ್ಗಳು ಸಿಗ್ತವೆ ನೋವಿನ ಎಣ್ಣೆಗಳಂತ. ಅದು ನೀವು ಈ ಥರ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ದಿನವೂ ಬರುತ್ತೆ, ಮತ್ತು ಕಾಸ್ಟ್ ವೈಸು ಕಮ್ಮಿ ಆಗುತ್ತೆ, ಕಂಟ್ರೋಲ್ ಬಂದೇ ಬರುತ್ತೆ. ಸ್ವಲ್ಪ ಪ್ರಿಕಾಷನರಿ, ಮೊದಲೇ ಸ್ವಲ್ಪ ಇದ್ದಾಗಲೇ ಮಾಡ್ಕೊತಾ ಬರಬೇಕು. ಅದೇ ಏನಾದರೂ ಆಮವಾತ ಹೇಳ್ತೀವಿ, ಆಮವಾತ ಅಂತಂದರೆ ರೂಮಟಾಯ್ಡ್ ಆರ್ಥರೈಟಿಸ್, ಅದರಲ್ಲಿ ಈ ಥರ ಕೆಲವೊಂದು ಎಣ್ಣೆಗಳು ಹಾಕಿದಾಗ ಜಾಸ್ತಿ ಆಗುತ್ತೆ ಎಣ್ಣೆ ಮಸಾಜ್ ಎಲ್ಲ. ಸೊ ಹಾಗಾಗಿ ಮಳೆಗಾಲದಲ್ಲಿ ಅದು ಸ್ವಲ್ಪ ರೈಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡೋಣ, ಆಮವಾತ ಪೇಷೆಂಟ್ಗೆ ಪ್ರತಿ

0: ಒಂದು ಎಣ್ಣೆಗಳು ಹಾಕಿದಾಗ ಜಾಸ್ತಿ ಆಗುತ್ತೆ ಎಣ್ಣೆ ಮಸಾಜ್ ಎಲ್ಲ. ಸೊ ಹಾಗಾಗಿ ಮಳೆಗಾಲದಲ್ಲಿ ಅದು ಸ್ವಲ್ಪ ರೈಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡೋಣ, ಮಾಮವತ್ತ ಪೇಷಂಟ್ಗೆ ಪ್ರತಿ ವರ್ಷಕ್ಕೊಂದ್ಸರಿ ಮಳೆಗಾಲ ಶುರುವಾಗ ಮುಂಚೆನೇ ಒಂದು ಬಸ್ತಿ ಕರ್ಮ ಮಾಡ್ಕೊಂಬಿಡಿ ಅಂತ ಹೇಳ್ತೀವಿ. ನಮ್ಮಲ್ಲಿ ಒಂದು ಯೋಗ ಬಸ್ತಿ ಅಂತ ಪಂಚಕರ್ಮ ಥೆರಪಿ ಮಾಡ್ತೀವಿ, ಅದನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು.
1: ಮೇಡಮ್, ಇದುವರೆಗೆ ನೀವು ನಮ್ಮ ಸ್ಟುಡಿಯೋದಲ್ಲಿ ಬಂದು ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ರೋಗಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ ಹಾಗೂ ಆಹಾರ ಕ್ರಮಗಳು ಇವೆಲ್ಲದರ ಬಗ್ಗೆ ನಮ್ಮ ಕೇಳುಗರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಅನುಭವಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಭಾಗವಹಿಸಿದವರು ಸಂಧ್ಯಾ ಮಂಜೇಶ್ಕರ್. ಇದು ಕಾರವಾರ ಕೇಂದ್ರದ ಕೊಡುಗೆಯಾಗಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
3: ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಕುರಿತು ಮಾತುಕತೆ.
4: ಶಾಂತಕ್ಕ,
5: ಏನೋ ಬಸಣ್ಣ,
4: ಚಾ ಮಾಡ್ಕೊಂಬಾ, ಟೈಮ್ ಆತ್ ನೋಡು.
5: ಹೌದ, ಮಾಡಕ್ ಇಟ್ಟಿನ್ ನಿಂದ್ರ ಮಾಡಕತ್ತಿನ.
6: ಬಸಣ್ಣ, ಬಸಣ್ಣ, ಏನ್ ಮಾಡತ್ತಿಪ್ಪ?
4: ಯಾರು?
6: ಏ, ನಾವ ಇದೇವಪ್ಪ, ಕಲ್ಲಾನಮ್ಮನ ಇಬ್ರು ಬಂದೇವ್ ನೋಡಿ ಮನೆಗೆ.
4: ಏ, ಹಿಂಗ್ ಹೊಂಟಿರಲ್ಲ, ಕಲ್ಲಾನಮ್ಮಲ್ಲ ಈ ಕಡೆ ನಮ್ಮನ ಈ ಕಡೆ ಮುಂಜಳದ.
6: ಏ, ಹಂಗ ಒಂದ್ ಸ್ವಲ್ಪ ದಗದಿತ್ತ, ಬಂದಿದ್ದೇವಿ ಕಾಡಿ. ಕಲ್ಲಾನ ನಾನು ಇಬ್ರು ಕೂಡ ಹೊಂಟಿದ್ದೇವಿ.
4: ಬರ್ರಿ ಬರ್ರಿ, ಒಳಗ ಬರ್ರಿ. ಯಾಕ್ರಿ ಕಲ್ಲಾನಮ್ಮಲ್ಲ ಆರಾಮದಿರ್ಲ ಒಟ್ಟ?
7: ಹಾ, ಆರಾಮದೇವಪ್ಪ, ಆರಾಮದೇವ್ ಬಸಣ್ಣ. ಏನ್ ನಡೆಸಿ ಆರಾಮದೇ?
4: ಏನ್ ನೋಡಪ್ಪ, ಪೇಪರ್ ಓದಾಕತ್ತಿದ್ದ ಅಂದಂಗ ಮಲ್ಲನ್ ಯಾಕೋ ಡಲ್ ಅದನ್ಲ ಕಲ್ಲಾನ.
7: ಹೌದಪ್ಪ, ಮೊನ್ನೆ ಅವು ದನಕರಗಳು ಇದು ಆದವತ್ತ ತೀರ್ಕೊಂಡವತ್ತ, ಹಿಂಗಾಗಿ ಅವಂಗ ಭಾಳ ಮಾನಸಿಕ ಮಾಡ್ಕೊಂಡನ. ಅದು ಏನು ಮಾಡೋದು, ಮತ್ತು ಅದು ಲೋನ್ ತೊಗೊಂಡಾನಂತ ಮತ್ತೀಗ ಅವರು ಸಾಲಗಾರ ಬಂದು ಮತ್ತೀಗ ವಸೂಲಿ ಮಾಡ್ತಾರ ಅನ್ನೋ ಚಿಂತೆ ಹತ್ತದ ಅವನಿಗೆ. ಅದಕ್ಕೆ ಭಾಳ ಸ್ವಲ್ಪ ಅದೊಂದು ಡಲ್ ಆಗ್ಯಾನ.
6: ಏನು ಮಾಡ್ಸಣ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದನಕರಗಳನ್ನೆಲ್ಲ ಸಾಕೊಂಡಿದ್ನೆ, ಒಂದು ಹಂಗೆ ಇದು ಆಗಿ ದನಕರಗಳು ಸತ್ತುಪ್ಪ, ಭಾಳ ಒಂದು 7-8 ದನ ಸತ್ತು ನಾನು.
4: ಹೌದಾ? ಇದು ನೀ ರಾಷ್ಟ್ರೀಯ ಜಾನುವಾರು ಮಿಷನ್ ಬಗ್ಗೆ ಕೇಳಿಲ್ಲನ?
6: ರಾಷ್ಟ್ರೀಯ ಜಾನುವಾರು ಮಿಷನ್?
4: ಹೌದು.
6: ಹಂಗಂದ್ರೆ ಏನು?
4: ಏ, ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನೋದು ಕೇಂದ್ರ ಸರ್ಕಾರ ಒಂದು 2014 ಮತ್ತು 2015 ಈ ಯೋಜನೆಯನ್ನ ಪ್ರಾರಂಭ ಮಾಡೈತಿ ನೋಡು. ಮತ್ತೆ ಜಾನುವಾರು ಕ್ಷೇತ್ರದೊಳಗ ಬೆಳವಣಿಗೆ ಉತ್ತೇಜನ ಮಾಡ್ಲಕ್ಕ ಈ ಯೋಜನೆಯನ್ನ ಮತ್ತೆ ಮರು ನಿರ್ಮಾಣ ಮಾಡಿದ್ರು. ಯಾವಾಗಂತಂದ್ರ 2021 ಮತ್ತು 2022 ವಿಶ್ವದೊಳಗ. ಈಗ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯಿಂದ ಜಾರಿಗೆ ತಾದ ಈ ಯೋಜನೆ ಕರ್ನಾಟಕ ಸೇರಿದಂಗ ಭಾರತದಾದ್ಯಂತ ಈ ಯೋಜನೆ ಜಾರಿಯಾಗೈತಿ ನೋಡು. ಅಂದ್ರೆ ಇಲ್ಲಿ ಏನೈತೆ ಅಂದ್ರೆ, ತಳಿ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಉದ್ಯಮಶೀಲತೆಯನ್ನು ಬೆಳೆಸುವುದು ಇದರ ಮುಖ್ಯ ಗುರಿಯಾಗ್ಯದ. ಇನ್ನು ಜಾನುವಾರುಗಳಿಗೆ ವಿಮಾ ಸೌಲಭ್ಯ ಒದಗಿಸುವುದು, ಫಲಾನುಭವಿಗಳಿಗೆ ಬೆಲೆಯುಳ್ಳ ಹೈನುಗಾರಿಕೆಗೆ ಯೋಗ್ಯವಾದ 1 ವರ್ಷ ಮೇಲ್ಪಟ್ಟ ಅಂದ್ರೆ ಈಗ 8 ವರ್ಷ ಗರಿಷ್ಠ ಮೀರಿದಂಗ ಆಕಳಾಗಿರ್ಬೋದು, ಮನಕ್ಕಾಗಿರ್ಬೋದು, ಎಮ್ಮೆ ಆಗಿರ್ಬಹುದು, 1 ವರ್ಷದ ಅಥವಾ 3 ವರ್ಷದ ಅವಧಿಗೆ ಮಾರುಕಟ್ಟೆ ಬೆಲೆ ಏನಿರ್ತದಲ್ಲ %70,000 ಮೂಲ ಬೆಲೆವರೆಗೂ ಪ್ರೀಮಿಯಂ ಸಹಾಯಧನ ಈ ಸೌಲಭ್ಯದೊಳಗೆ ಸಿಗ್ತದೆ ನೋಡು.
7: ತಿಳ್ಕೊಂಡೆ ಬಿಡು ಬಸಣ್ಣ, ಇದು ಎಲ್ಲಿ ತಿಳ್ಕೊಂಡು, ನಮಗ ಗೊತ್ತಾಗ್ಲಿಲ್ಲ ಬಸಣ್ಣ.
4: ಅಂದಂಗ ಚಾ ತಗೊಂಬಂದಿ ನೀನು ಅಕ್ಕ?
5: ಆಯ್ತು ನೋಡಪ್ಪ, ಚಾ ತಂದಿನಿ, ತಗೋರಿ, ಚಾ ತಗೋರಿ, ಕುಡಿ.
4: ಇದು ನಷ್ಟ ಗೊತ್ತಿಲ್ಲ, ಮಾಹಿತಿ ಶಾಂತಕ್ಕೂ ಗೊತ್ತೈತೆ.
7: ಶಾಂತಕ್ ಅವರು, ಮತ್ತೆ ನಿಮಗೆ ಗೊತ್ತೈತೆ ಅಂತೀರಿ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಉದ್ದೇಶಗಳೇನದಾವ ಸ್ವಲ್ಪ ತಿಳ್ಕೊಂಡ್ರೆ?
5: ಎಲ್ಲ ಗೊತ್ತದಪ್ಪ, ಚಾ ತಗೋರಿ ಮೊದ್ಲು. ನೋಡು, ಮೊನ್ನೆ ನಿಮ್ ದನಗಳು ಓದು ಅಂತ ಕೇಳದನ, ಹಿಂಗಾಗಿ ಇದು ಹೇಳ್ಬೇಕೆ ಅಂತಿದ್ದೇವ್ ನೋಡು. ನಾ ಬಸಣ್ಣ ಕರ್ಕೊಂಡೆ ಬರ್ಬೇಕನ್ಕತ್ತಿದ್ ನಿಮ್ ಕಡೆ, ನೀವೇ ಬಂದ್ರಿ ಚಲೋ ಆಯ್ತು ನೋಡು. ನೋಡು, ಇದು ಕರ್ನಾಟಕ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ನಮ್ಮ ಸರ್ಕಾರದವ್ರು ನೋಡು, ಈಗ ಹೊಸದಾಗಿ ಮತ್ತ 2021 ಮರು ರೂಪಿಸಲಾಗಿದೆ ಇದನ್ನ. ಇದು ವ್ಯಕ್ತಿಗಳು, ರೈತರು, ಉತ್ಪಾದಕ ಸಂಸ್ಥೆಗಳು, ಸಹಾಯ ಗುಂಪುಗಳು ಮತ್ತ 8 ಕಂಪನಿಗಳು ಜಾನುವಾರು ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸಲು ಬಹಳ ಸರ್ಕಾರ ಪ್ರೋತ್ಸಾಹ ಕೊಡಕತ್ತಾರ.
7: ಏನೇನ್ ಕೊಡ್ತಾರ್ರಿ?
5: ಹಾ, ಅದರಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಮತ್ತ ತಳಿ ಸುಧಾರಣೆ, ಆಹಾರ ಸಂಸ್ಥೆಗಳ ನೋಡ್ಕೊಂಡು ಅವ್ರ ಆರ್ಥಿಕ ಸಹಾಯವನ್ನು ಅವ್ರು ಮಾಡ್ತಾರ. ಅಷ್ಟೇ ಅಲ್ಲದೆ ಅದು ತಳಿ ಸುಧಾರಣೆ ಮಾಡಕ ಹೇಳ್ತಾರೆ. ಯಾವ್ದ್ಯಾವ್ದಂದ್ರ ಮಾಂಸ, ಹಾಲು, ಮೊಟ್ಟೆ, ಉಣ್ಣೆ ಉತ್ಪಾದನೆಯನ್ನು ಹೆಚ್ಚು ಮಾಡಕ, ಕೋಳಿ, ಕುರಿ, ಮೇಕೆ ಮತ್ತು ಹಂದಿಗಳ ಉತ್ಪಾದನೆಗಳನ್ನ ಕೂಡ ಗುಣಮಟ್ಟ ಹೆಚ್ಚು ಮಾಡ್ಬೇಕನ್ನೋದಕ್ಕೆ ಎಲ್ಲ ಕಾರ್ಯಕ್ರಮಗಳು ಇದಾವಪ್ಪ. ಮನೆಗೆ ಇದ್ದು ಇದು ನೋಡು, ಇನ್ನೂ ಇಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡದ್ ಕೊಡ್ತೈತಿ, ಕೌಶಲ್ಯ ಆಧಾರಿತ ತರಬೇತಿ ಮತ್ತು ಜಾನುವಾರು ಸಂಬಂಧಿತ ವ್ಯವಹಾರಗಳ ಮೂಲಕ ಉದ್ಯೋಗವನ್ನು ಸೃಷ್ಟಿಸ್ತಾರ. ಸಂಶೋಧನೆ ಮಾಡ್ತಾರ. ಯಾವುದು ಅಂದ್ರೆ ವಿಸ್ತರಣಾ ಚಟುವಟಿಕೆಗಳು, ಜಾನುವಾರು ವಿಮೆ ಮತ್ತು ನಾವೀನ್ಯತೆ ತೊಡಗಿರುವ

0: ಸಂಸ್ಥೆಗಳು ಅಂತದಾವ್ ಇಲ್ಲಿ, ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಬೆಂಬಲಿಸ್ತಾವ. ಆಮೇಲೆ ಸಹಾಯ ಯೋಜನೆಗಳನ್ನು ಗೌರ್ಮೆಂಟ್ ನಿಮಗೆ ಕೊಟ್ಟಾರ ನೋಡಿ, ಇಲ್ಲಿ ಜಾನುವಾರುಗಳು, ಕುರಿ ಘಟಕಗಳು, ಖರೀದಿಸಿದ ಜಾನುವಾರು ಸಂಬಂಧಿತ ಯೋಜನೆಗಳಿಗೆ ಸರ್ಕಾರದವರು ಸಾಲಗಳು ಮತ್ತು ಬಡ್ಡಿ ಸಬ್ಸಿಡಿ ಅದ ನೋಡಿ ನಿಮಗೆ. ಇದನ್ನೆಲ್ಲ ನೀವು ಉಪಯೋಗ ಮಾಡ್ಬೇಕು.
1: ಬಹಳ ಚಲೋ ಹೇಳಿದ ಶಾಂತ, ಇಷ್ಟೆಲ್ಲಾ ಮಾಹಿತಿ ಹೇಳಿದಿ, ಅದ್ರ ಬಸನ್ನ ಇದು ಏನಿದು ಜಾನುವಾರು ವಿಮೆ ಅಂದ್ರ?
2: ನೋಡಪ್ಪ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಜಾನುವಾರು ವಿಮೆ ಕಾರ್ಯಕ್ರಮ. ರೋಗ ಅಥವಾ ಅಪಘಾತದಿಂದ ಜಾನುವಾರು ಸಾವಾಗುವ ಸಂಭವಿತ ನಷ್ಟದಿಂದ ಕರ್ನಾಟಕದ ಪಶುಪಾಲಕರಿಗೆ ರಕ್ಷಣೆ ನೀಡುತ್ತದೆ. ಈ ಯೋಜನೆ ಜಾನುವಾರು ವಿಮೆಯನ್ನು ಎಲ್ಲರಿಗೆ ಲಭ್ಯವಾಗುವಂಗೆ ಮಾಡಲು ಹೆಚ್ಚಿನ ಪ್ರಮಾಣದ ಸಹಾಯಧನ ವಿಮಾ ಪ್ರೀಮಿಯಂ ಮೇಲೆ ತೆರಮ್ಯಾಗ ಒತ್ತು ಕೊಡಲಾಗಿದೆ. ಈ ಯೋಜನೆ ಅಡಿ ಫಲಾನುಭವಿಗಳು 15% ಕೊಡುಗೆ ನೀಡುತ್ತಾರೆ ಮತ್ತು 85% ಸಬ್ಸಿಡಿ ಕೂಡ ಪಡ್ಕೋತಾರೆ ನೋಡು.
1: ಇಷ್ಟೆಲ್ಲ ಸಬ್ಸಿಡಿ ದೊರೆಯುತ್ತದೆ?
2: ಹೌದು. ಮತ್ತೆ
3: ಮತ್ತೆ ಇನ್ನೊಂದು ಅಲ್ಲಿ ತಡಕತ್ತಿದ್ರು, ನಮ್ಮ ಹೊಲದ ಬಾಜು ರೈತರಿಗೆ ಜಾನುವಾರು ವಿಮೆ ಪ್ರಯೋಜನಗಳು ಏನು ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ.
0: ಈ ಪ್ರಯೋಜನಗಳು ಭಾಳಷ್ಟು ಅದಾವ ನೋಡು. ರಾಜ್ಯದ ಎಲ್ಲಾ ಜಾನುವಾರು ಮಾಲಕರಿಗೆ ಈ ಯೋಜನೆ ಪ್ರಯೋಜನ ಮಾಡಿಕೊಡ್ಬೇಕು. ಹಾಗೆ ಗರಿಷ್ಠ 10 ಜಾನುವಾರು ಘಟಕಗಳಿಗೆ ವಿಮಾ ಮಾಡಿಸಬಹುದು. ನೀವು ನೋಡಿ ಇದೆಷ್ಟು ಚಲೋ ಕಾರ್ಯಕ್ರಮದಂದ್ರ ಸರ್ಕಾರದಿಂದ ಒಟ್ಟು ಈಗ ಹೇಳದಲ್ಲ ಬಸಣ್ಣ 85% ಸಹಾಯಧನ ಹಾಗೂ ಫಲಾನುಭವಿಗಳಿಗೆ 15% ಪ್ರೀಮಿಯಂ ಪಾವತಿ ಮಾಡಿಸಬೇಕಾಗ್ತದೆ. ಕೊಡ್ತಾರೆ ಸರ್ಕಾರದವರು ಕೊಡ್ತಾರೆ. ಹಾಗೆ ಜಾನುವಾರು ಸವಾಲದಲ್ಲಿ ಪರಿಹಾರ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕಿಗೆ ಹಾಕ್ತಾರೆ ನೋಡು. ಇದು ಬಹಳ ಒಳ್ಳೆ ಕೆಲಸ ಅದ ನೋಡು ಸರ್ಕಾರದ. ಯಾರು ನಡುವಿನವ್ರು ಯಾರು ಬೇಡ, ನೇರವಾಗಿ ರೈತರ ಬ್ಯಾಂಕಿಗೆ ಹೋಗ್ತದ. ಹಾಗೆ ಪ್ರತಿ ಫಲಾನುಭವಿಗೆ ಗರಿಷ್ಠ 5 ದೊಡ್ಡ ಜಾನುವಾರುಗಳು. ಅವು ಯಾವ ಜಾನುವಾರುಗಳು ಅಂದ್ರೆ ಹಸು, ಎಮ್ಮೆ, ಎತ್ತು, ಹೋರಿ, ಕುದುರೆ ಇವೆಲ್ಲ ಮುಂತಾದವುಗಳು. ಮತ್ತೆ ಇನ್ನು ಸಣ್ಣ 50 ತರದ ಜಾನುವಾರುಗಳಂದ್ರೆ ಕುರಿ, ಮೇಕೆ, ಹಂದಿ, ಮೊಲ ವಿಮೆಯನ್ನು ನಮ್ಮ ಸರ್ಕಾರದವ್ರು ಕೊಡ್ತಾರ ನೋಡ್.
1: ಇಷ್ಟೆಲ್ಲ ನಮಗೆ ಸಹಾಯ ದೊರೆತೈತೆ ಅಂದ್ರೆ ಈ ವಿಮೆ ಪ್ರಯೋಜನ ಪಡೆಯಲು ಏನೇನು ಅರ್ಹತೆ ಇರಬೇಕು ಬಸನ?
2: ನೋಡ, ಕರ್ನಾಟಕದ ಎಲ್ಲ ಪಶುಪಾಲಕರು ಅಂದ್ರೆ ರೈತರು, ಹಾಲು ಉತ್ಪಾದಕರು, ಸ್ವಸಹಾಯ ಸಂಘಗಳು ಮತ್ತು ಸಹಕಾರಿ ಸಂಘಗಳು ಇದಕ್ಕೆ ಅರ್ಹರಾಗ್ತಾರ. ಇನ್ನು ಫಲಾನುಭವಿಗಳು ಜಾನುವಾರನ ಹೊಂದಿರಬೇಕು ಮತ್ತು ಜಾನುವಾರುಗಳು ಆರೋಗ್ಯವಾಗಿರಬೇಕು ಮತ್ತು ಅರ್ಜಿದಾರನೂ ಆಗಿರಬೇಕು. ಇನ್ನು ಜಾನುವಾರುಗಳಿಗೆ ಕಿವಿ ತಗು ಅಂದ್ರೆ ಕಿವಿ ಹಾಕ್ಲಾಗಿರ್ತದ, 3 ಟೈಪ್ ಹಾಕಿರ್ತಾರ.
1: ನಮ್ಮ ಹಸುಗಳಿಗೆ ಕಿವಿಗೆ ಇದು ಹಾಕ್ತಿರ ಬಿಡ ಒಲೆತರ.
2: ಹಾ, ಒಲೆತರ ಹಾಕಿರ್ತಾರ, ಅದು ಕಂಪಲ್ಸರಿ ಇರಬೇಕು. ಮತ್ತು ಸರ್ಕಾರ ಪಶು ವೈದ್ಯಾಧಿಕಾರಿಗಳಿಂದ ಪ್ರಮಾಣೀಕೃತ ಆಗಿರಬೇಕದು. ಮತ್ತು ಜಾನುವಾರುಗಳ ಮೌಲ್ಯ ನಿಗದಿಯನ್ನ ಪ್ರತಿದಿನ ಪ್ರತಿ ಲೀಟರ್ ಹಾಲು ಉತ್ಪಾದನೆ ಅನುಸಾರ ನಿಗದಿ ಮಾಡ್ತಾರೆ. ಉದಾಹರಣೆ ನೋಡು, ಈಗ ದನಗಳಲ್ಲಿ 3,000 ಪ್ರತಿ ಲೀಟರ್ ಅಥವಾ ಪ್ರತಿದಿನ ಅನುಸಾರ, ಹಾಗೂ ಎಮ್ಮೆಗಳಲ್ಲಿ 4,000 ಪ್ರತಿ ಲೀಟರ್ ಪ್ರತಿದಿನ ಅನುಸಾರವಾಗಿ ಅವರು ಅಂದಾಜನ್ನು ಮಾಡ್ತಾರೆ. ಇನ್ನು ಇತರ ಜಾನುವಾರುಗಳ ಮೌಲ್ಯವನ್ನು ಮಾರುಕಟ್ಟೆ ಮೌಲ್ಯದ ಅನುಸಾರ ನಿಧಿ ಕೂಡ ಮಾಡಲಾಗ್ತದೆ ನೋಡು.
1: ಭಾಳ ಚಲೋ ಮಾಹಿತಿ ಐತೆ ನೋಡಪ್ಪ.
3: ಆಯ್ತಪ್ಪ, ಇಷ್ಟೆಲ್ಲ ಶಾಂತಕ್ಕ ಬಸಣ್ಣ ಇಷ್ಟೆಲ್ಲ ನಮಗೆ ಮಾಹಿತಿ ಕೊಟ್ರಿ. ಅರ್ಜಿ ಹೆಂಗೆ ಸಲ್ಲಿಸೋದು ಮತ್ತು ಎಲ್ಲಿ ಸಲ್ಲಿಸ್ಬೇಕು?
2: ಇದು ಶಾಂತಕ್ಕೆ ಭಾಳ ಗೊತ್ತೈತೆ ಅರ್ಜಿ ಸಲ್ಲಿಸೋದು.
3: ಹೌದಾ, ಹೇಳ್ರಿ ಶಾಂತಕ್ಕರು ಒಂದಿಷ್ಟು ನಮಗೆ.
0: ಹಂಗಂತೀರಿ, ಮತ್ತು ನೋಡು ನೀವು ಲಘು ಲಘುನೆ ಈ ಥರ ಅರ್ಜಿ ಸಲ್ಲಿಸ್ರಿ. ಮತ್ತು ಒಂದು ಪೇಪರ್ ಕಟ್ಟಿಂಗು ಐತಿ ನನ್ನ ಕಡೆ, ನಿಮಗೆ ಕೊಡ್ತೀನಿ ಅಂದರೂ ಹೇಳ್ತೀನಿ ಕೇಳ್ರಿ. ಏನ ಮಾಡ್ಬೇಕಂದ್ರೆ ಮೊದಲು ಅರ್ಹರ ಪಶುಪಾಲಕರು ತಮ್ಮ ಹತ್ತಿರದ ಸರ್ಕಾರಿ ಪಶುವೈದ್ಯ ದವಾಖಾನೆಗೆ ನೀವು ಹೋಗಬೇಕು. ಪ್ರಾಥಮಿಕ ಪಶುವೈದ್ಯ ಕೇಂದ್ರ ಅಥವಾ ತಾಲೂಕಾ ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದು ಆನ್ಲೈನ್ ಅರ್ಜಿಯಾಗಿ ಅರ್ಹ ಸಂಸ್ಥೆಗಳು, ಇಲ್ಲಿ ವ್ಯಕ್ತಿಗಳು ಅಥವಾ ಸ್ವಸಹಾಯ ಸಂಘಗಳು ಇರ್ತಾವ, ಎಫ್ ಪಿ ಒಗಳು ಅಂತ ಇರ್ತಾವ, ಗೊತ್ತಿರ್ಬೇಕಲ್ಲ ನಿಮಗೆಲ್ಲ. ಎಫ್ ಸಿ ಒಗಳು, ಜೆ ಎಲ್ ಜಿಗಳು ಇರ್ತಾವ, ಅಲ್ಲಿ ವಿಭಾಗ 8 ಕಂಪನಿಗಳು ಅದಾವ ಅಲ್ಲಿ. ಅಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಪೋರ್ಟಲ್, ಇದು ನಿಮಗೆ ಗೊತ್ತಾಗಲ್ಲ, ಇದು ನಾನು ನಿಮಗೆ ಪೇಪರ್ ಕೊಡ್ತೀನಿ, ಅದು ಒಯ್ದು ಆ ಥರ ಸಲ್ಲಿಸ್ರಿ ನೀವು.
1: ಅವು ಎಷ್ಟದಾವ ಎಲ್ಲ ಮಾಹಿತಿಗಳನ್ನ ಏನೈತಲ್ವಾ ಅದನ್ನೆಲ್ಲ ನನಗೊಂದು ಸ್ವಲ್ಪ ಬರೆದು ಕೊಟ್ಬಿಡು ನೋಡು. ಅದನ್ನೆಲ್ಲ ನಾ ಓದ್ತು ಎಲ್ಲ ದಾಖಲೆಗಳನ್ನ ನಾನು ತೊಗೊಂಡು ಅಸಲ್ ಸಾಕಿನಿ. ಸಲ್ಲಿಸಬೇಕಾದ ದಾಖಲೆಗಳು ಏನೇನು ಬೇಕಾಕವು?
2: ನೋಡಪ್ಪ, ಈಗ ಸರ್ಕಾರದ ಅಂಗೀಕೃತ ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರು ಆರೋಗ್ಯ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು. ಒಂದು ಆದಾಯ ಪ್ರಮಾಣ ಪತ್ರ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಜಾತಿ ಪ್ರಮಾಣ ಪತ್ರ ಅವಶ್ಯಕ ಇರ್ತದೆ. ಮತ್ತು ಅಷ್ಟೇ ಅಲ್ಲ, ಜಾನುವಾರಿನೊಂದಿಗೆ ಫಲಾನುಭವಿಯ ಭಾವಚಿತ್ರ ಇಲ್ಲಿ ಬಹಳ ಮುಖ್ಯ ಆಗ್ತದೆ ನೋಡಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾಗ್ತು ಅಂತಂದ್ರೆ ತಮ್ಮ ಸಮೀಪದ ಪಶುಸಂಗೋಪನಾ ಇಲಾಖೆಯನ್ನು ತಾವು ಸಂಪರ್ಕ ಮಾಡಬಹುದು.
1: ಭಾಳ ಒಳ್ಳೆ ಮಾಹಿತಿ ಹೇಳಿದ್ ಬಸನ್ನ. ಹಂಗಾದ್ರೆ ನಾನು ಇನ್ನ ಹಸುಗಳನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ನಿ. ಇವೆಲ್ಲ ಮಾಹಿತಿಗಳು ಕೊಟ್ಟೆ ಅಂದ್ರೆ ಏನು ಹಸುಗಳನ್ನ ಖರೀದಿ ಮಾಡ್ತಿಲ್ಲ ಅವಕ್ಕೆಲ್ಲಕ್ಕೂ ದಾಖಲೆಗಳನ್ನ ಒದಗಿಸಿ ನಾವು ಈ ವಿಮಾ ಯೋಜನೆಗಳನ್ನ ಮಾಡ್ಕೋತನಪ್ಪ. ಕಲ್ಲಣ್ಣ, ಇದ್ರ ಬಗ್ಗೆ ನನಗೆ ಎಲ್ಲ ನೀನು ಎಲ್ಲ ಅಪ್ಲಿಕೇಶನ್ ಅದು ಎಲ್ಲ ನೀನು ಹಾಕಿಕೊಡ್ಬೇಕು ನೋಡಪ್ಪ.
3: ಹಾಕ್ಕೊಡ್ತೀನಪ್ಪ, ನಾನು ತಗೋತೀನಿ ನಿನ್ನ ಜೋಡಿ. ನಾವು ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ, ಅದನ್ನ ಇಬ್ರು ಕೂಡಿ ತಗೊಳ್ಳೋಣ.
0: ಇದಕ್ಕೆ ಯಾವ್ಯಾವ ದಾಖಲೆ ಬೇಕು ಗೊತ್ತಾಯ್ತಿಲ್ಲ ಕಲ್ಲಣ್ಣ?
3: ಹಾಂ ರೀ. ಗೊತ್ತಾಯ್ತು ಶಾಂತಕರ.

0: ಓಕೆ ಆಯ್ತು, ಈಗ ಮಾತಾಡ್ಕೊತ ಚಾನ ಆರ್ತದು, ಅಕ್ಕ ಚಾ ಇನ್ನೊಂದ್ಸರಿ ಕಾಸ್ಕೊಂಡ್ ಹೋಗೋದನ್ನ
1: ಚಾನೆ. ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಸಿದ್ದರಾಯ್ ಸಾಳುಕೆ, ಮಾಂತೇಶ್ ಕೊತ್ತಿನ್ ಹಾಗೂ ಕಿರಣ್ ಶೇಖ್ ತಾರ್ ಹಾಗೂ
2: ಕವಿತಾ ದೇಶ್ಮುಖ್.
3: ಇದು ವಿಜಯಪುರ ಕೇಂದ್ರದ ಕೊಡುಗೆಯಾಗಿತ್ತು. ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತದ ಬದ್ಧತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು G7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟ್ರಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ June 18ರಂದು ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲೆಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ Dr. S. Jaishankar ಅವರೊಂದಿಗೆ ಫಿನ್ಲೆಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳಿವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ ಶತಕ

0: ಕೋಟಿ ಡಾಲರ್ಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ಧತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ IMAಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು. ನಿರ್ಗಮನ ಪಥಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು IMA ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು. IMAಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು ಮತ್ತು ಡ್ರೋನ್ಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಇಂದು ವಿಶ್ವದ ಪ್ರಮುಖ ಸ್ಟಾರ್ಟ್ಅಪ್ ತಾಣಗಳಲ್ಲಿ ಒಂದಾಗಿದೆ ಮತ್ತು ಈ ಯಶಸ್ಸಿನ ಕಥೆಗಳಲ್ಲಿ ಹಲವು ಯುವಶಕ್ತಿಯನ್ನು ಮತ್ತು ಅದರಲ್ಲಿಯೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬರುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟಕ್ಕೆ ಅಪಾರ ಗೌರವವನ್ನು ತಂದಿದ್ದಕ್ಕಾಗಿ ಮತ್ತು ಭಾರತ ಹಾಗೂ ಪ್ರಪಂಚದ ಭವಿಷ್ಯವನ್ನು ರೂಪಿಸುವ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರು ಯುವಕರನ್ನು ಶ್ಲಾಘಿಸಿದ್ದಾರೆ. ಇದಲ್ಲದೆ ಹಲವಾರು ಅಂತಾರಾಷ್ಟೀಯ ಸ್ಪರ್ಧೆಗಳಲ್ಲಿ ದೇಶದ ಯುವ ಕ್ರೀಡಾಪಟುಗಳು ನಿರಂತರವಾಗಿ ರಾಷ್ಟೀಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲಸೌಕರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ಧ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ಧ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು DRDO ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾರ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ

0: ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲ್ಔಟ್ ಆಯಿತು. ಡ್ಯಾನಿ ವೈಟ್ಹಾಡ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಭಾರತದ ಪಿವಿ ಸಿಂಧು 20-22 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡೊಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಕಾರ್ಯಕ್ರಮ ಸ್ವರಮಾಧುರ್ಯ. ಇನ್ನು ಕೆಲವೇ ಕ್ಷಣಗಳಲ್ಲಿ

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಸ್ವರ ಮಾಧುರಿಯ ಕಾರ್ಯಕ್ರಮದಲ್ಲಿ ಇಂದು ಅನಂತ ಕುಲಕರ್ಣಿ ಹಾಡಿರುವ ಭಕ್ತಿಗೀತೆಗಳು. ಮೊದಲಿಗೆ ವಾದಿರಾಜರ ಕೀರ್ತನೆ, ಆವ ರೀತಿಯಿಂದ ನೀ ಎನ್ನ ಸಲಹುವಿ.

ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಅನಂತ ಕುಲಕರ್ಣಿ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಅಮರ ಮಧುರ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಅಮರ ಮಧುರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾರಾವಿ ಮರೋಡಿಯ ಶಕುಂತಲಾ, ವಸಂತಕುಮಾರ್, ಜಗಣ್ಣ ಹೆಗ್ಡೆ, ಸುಬ್ರಹ್ಮಣ್ಯ ಭಟ್, ಉಮಾವತಿ ಹೆಗ್ಡೆ, ಭಾಸ್ಕರ ಹೆಗ್ಡೆ ಅವರು ಇಂದ್ರಜಿತ್ ಚಿತ್ರದ ಹಾಡಿಗಾಗಿ ಕೋರಿಕೆಯನ್ನ ಸಲ್ಲಿಸಿದ್ದಾರೆ. ಅವರಿಗಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿಆರ್ ಛಾಯಾ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಕೇಳುಗರೆ, ಹವಾಮಾನ ಇಲಾಖೆಯ ಇದೊಂದು ಪ್ರಕಟಣೆ. ಮುಂದಿನ 3 ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ಗುಡುಗು ಸಹಿತ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆಯಾಗಲಿದೆ. ಇವುಗಳಿಂದ ರಕ್ಷಿಸಿಕೊಳ್ಳಲು ಮನೆಯೊಳಗೆ ಇರಿ, ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ ಮತ್ತು ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸಿ. ಸುರಕ್ಷಿತ ಆಶ್ರಯವನ್ನು ತೆಗೆದುಕೊಳ್ಳಿ. ಮರಗಳ ಕೆಳಗೆ ಆಶ್ರಯ ಪಡೆಯಬೇಡಿ. ಇಲೆಕ್ಟ್ರಿಕ್ ಉಪಕರಣಗಳನ್ನು ತಕ್ಷಣವೇ ಅನ್ಪ್ಲಗ್ ಮಾಡಿ ತಕ್ಷಣ ಜಲಮೂಲಗಳಿಂದ ಹೊರಬನ್ನಿ. ನೀವು ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡಿ. ಪ್ರಕಟಣೆ ಕೇಳಿದಿರಿ. ಅಮರ ಮಧುರ ಕಾರ್ಯಕ್ರಮದ ಮುಂದಿನ ಗೀತೆ ಹೃದಯ ಗೀತೆ ಚಿತ್ರದ ಹಾಡಿಗಾಗಿ ಕೋರಿಕೆ ಸಲ್ಲಿಸಿದವರು ಮಂಜೇಶ್ವರ ಮಿಯ ಪದವಿನ ಕೂಳೂರು ಚಿನ್ನಾಲದಿಂದ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯಾಸ್, ಕೃತಿಕ್ಷ, ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ ಮಿಯಪ್ಪದವು. ಇವರೆಲ್ಲರಿಗಾಗಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹೃದಯ ಗೀತೆ ಚಿತ್ರದ ಹಾಡು, ಎಂಎನ್ ವ್ಯಾಸರಾವ್ ಅವರ ರಚನೆಗೆ ಸಂಗೀತ ರಾಜನ್ ನಾಗೇಂದ್ರ.

ಶಿವಮೊಗ್ಗದಿಂದ ರುದ್ರೇಶ್ ಅವರು ಕಾಂಚನಮೃಗ ಚಿತ್ರದ ಹಾಡಿಗಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ. ಈ ಹಾಡನ್ನು ಹಾಡಿರುವ ಗಾಯಕ ಜೋಡಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಗೀತರಚನೆ ವಿಜಯನಾರಸಿಂಹ, ಸಂಗೀತ ಅಶ್ವಥ್ ವೈಧಿ.

ನಮ್ಮ ಮಕ್ಕಳು ಚಿತ್ರದ ಹಾಡನ್ನು ಪ್ರಸಾರ ಮಾಡುವಂತೆ ಕೋರಿಕೆ ಸಲ್ಲಿಸಿದವರು ಬೆಂಗಳೂರಿನಿಂದ ಬಿಂದು ಪ್ರಕಾಶ್. ಎಸ್ ಜಾನಕಿ ಹಾಡಿರುವ ನಮ್ಮ ಮಕ್ಕಳು ಚಿತ್ರದ ಹಾಡು ಬಿಂದು ಪ್ರಕಾಶ್ ಅವರಿಗಾಗಿ ಆರ್ ಎನ್ ಜಯಗೋಪಾಲ್, ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಗಿರಿಕನ್ಯೆ ಚಿತ್ರದ ಹಾಡಿಗಾಗಿ ಸಂದೇಶವನ್ನ ಕಳುಹಿಸಿದವರು ಸದಾನಂದ ನಾಯಕ್ ಬಂಟಕಲ್ಲು. ಇದೀಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗಿರಿಕನ್ಯೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಕವಿರತ್ನ ಕಾಳಿದಾಸ ಚಿತ್ರದ ಹಾಡನ್ನು ಪ್ರಸಾರ ಮಾಡುವಂತೆ ಸಂದೇಶ ಕಳುಹಿಸಿದವರು ಮೂಡುಬಿದಿರೆ ಮೂಡು ಮಾರ್ನಾಡ್ ಕಾಳಿಕಾಂಬಾ ನಿವಾಸದಿಂದ ಶ್ರೀಮತಿ ಕೀರ್ತಿ ಮತ್ತು ಅನಿಲ್ ಪುರೋಹಿತ್ ಹಾಗೂ ಮಕ್ಕಳಾದ ಅಮೃತ ಮತ್ತು ಅಕ್ಷತ. ಇದೀಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಹಾಡಿರುವ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ. ಗೀತರಚನೆ ಜಿ ಉದಯಶಂಕರ್, ಸಂಗೀತ ಎಂ ರಂಗರಾವ್.

ಇದುವರೆಗೆ ಅಮರ ಮಧುರ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: match series between India and Afghanistan delayed due to rain in Dharamshala. And with that, we end the midday news.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
2: ಹೊಸ ಕಾರ್ ಗೆಲ್ಲುವ ಅವಕಾಶ, ವಾವ್! ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
3: ನಿಂತ್ಕೊಬೇಕು.
4: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
3: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
2: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
1: ಮೊದಲಿಗೆ ಕೇಳಿ ಬೇಟಾ ಚಿತ್ರದ ಗೀತೆ. ಹಾಡಿರುವ ಗಾಯಕರು ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌದ್ವಾಲ್. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆನಂದ್ ಮಿಲಿಂದ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ, ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡಿಯದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ ಪುಟ ಸೇರಲಿದೆ ಎಂದು ತಿಳಿಸಿದ್ದಾರೆ. ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡುವುದು ಅಭಿವೃದ್ಧಿಯಲ್ಲ, ಇದು ರೈತರ ಭವಿಷ್ಯದ ಸಮಾಧಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭ್ರಷ್ಟ ಅಧಿಕಾರಿಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಕೈವಾಡವಿರುವವರನ್ನು ತಕ್ಷಣವೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಅನ್ನಭಾಗ್ಯ ಯೋಜನೆಯ ಸುಮಾರು 35,000 ಚೀಲಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ, ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ, ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 7.7 ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭುಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ March 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರ ಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹ ಭಾಗ್ಯ ಯೋಜನೆಯಡಿ ಪೌರ ಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡೈರಿಯಾ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಬೋರ್ಡ್ನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರ, ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ, ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30% ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನ್ನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ

0: ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಕಾವ್ಯ ವಾಚನ, ಪದ್ಯಾಣ ಪಾರ್ವತಿ ಭಟ್ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಕರ್ಣನ ಜನನದ ಸಂದರ್ಭದ ಪದ್ಯಗಳನ್ನು ಕೇಳುವಿರಿ.

ಇದುವರೆಗೆ ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಪದ್ಯಾಣ ಪಾರ್ವತಿ ಭಟ್ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಕರ್ಣನ ಜನನದ ಸಂದರ್ಭದ ಪದ್ಯಗಳನ್ನು ಕೇಳಿದಿರಿ. ಇದೀಗ ಜಿಎಸ್ ಶಿವರುದ್ರಪ್ಪನವರ ಒಂದು ರಚನೆ ಹಾಡಿದ್ದಾರೆ ಜಯಲಕ್ಷ್ಮೀ.

0: ಮಂಚಕ್ಕೆ.
1: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
0: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
1: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
0: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣದಾಗಿದೆ.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
0: ಮರೆತು ಹೋಯಿತೆ ನನ್ನ ಯಹಾಜರಿ.
1: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ

0: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೂಡೂರು ರಾಮಚಂದ್ರ ಭಟ್.
1: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30.

0: ಕೆಳಗರೆ ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ, ಘರ ಉಜ್ವಾಡು, ಮಹಿಳಾ ಉದ್ಯಮಿ ಶ್ರುತಿ ಜಿ ಶೆಣೈ ಮಣಿಪಾಲ ಅವರೊಂದಿಗೆ ಸಂದರ್ಶನ. 5:30 ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಭಾವಗೀತೆ, 6:50 ಕಿಸಾನ್ ವಾಣಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಭತ್ತದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು. ಈ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಹ ಪ್ರಾಧ್ಯಾಪಕರು ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ ಹರೀಶ್ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. 8:35 ಭಾವಗೀತೆಗಳು, 9:15 ಸ್ಪಾಟ್ಲೈಟ್, 9:30 ಯುವವಾಣಿ, ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲಿಖಿತ ಎಂಪಿ ಮತ್ತು ಸ್ವರ್ಣದಾಸ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಯುಎಸ್ ಪ್ರಸಾದ್ ಅವರ ಸ್ಯಾಕ್ಸೋಫೋನ್ ವಾದನ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242.

0: 8700042 42.
1: ಆಕಾಶವಾಣಿ ಮಂಗಳೂರು, ಸಮಯ 3:05:26. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ನಮ್ಮ ಸಂಜೆಯ ಪ್ರಸಾರ 5 ಗಂಟೆಗೆ ಆರಂಭ. ಕೇಳುಗರಿಗೆಲ್ಲ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ನಾನು ಕಾವ್ಯ ಜಿ ಕೆ ಪೆರ್ಲಾ. ಈಗ ಕೇಳಿ ಕೊಂಕಣಿ ಕಾರ್ಯಕ್ರಮ ಖರ ಉಜ್ವಾಡು.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ ಗರ ಉಜ್ವಾಡು. ನಮಸ್ಕಾರ ಶ್ರೋತೃ ಬಾಂಧವಾನು, ಐಚೆ ಗರ ಉಜ್ವಾಡು ಕಾರ್ಯಕ್ರಮ ಅಂತು ಸಂವಾದ ಕೊರಕ ಅಮ್ಗೆ ಲೊಟ್ಟೆ ಸಚಿ ಉಡ್ಪಾಚೆ ಶ್ರುತಿ ಜಿ ಶೆಣೈ, ಸಂವಾದ ಚಲಾಯ್ ಸುಂದಿತ್ತ ಸ್ನೇಹ ವಿನೋದ್ ಪೈ. ನಮಸ್ಕಾರ ಶ್ರೋತೃ ಬಾಂಧವಾನು, ಆಕಾಶವಾಣಿ ಮಂಗಳೂರು ಕೇಂದ್ರಾಚೆ ಕೊಂಕಣಿ ಕಾರ್ಯಕ್ರಮ ಗರ ಉಜ್ವಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಐಕ್ಯುಪ್ಯಾನು ಆಜಿ ಅಮ್ಗಿಲುಟ್ಟ ಸಚಿ ಸಾಮಾಜಿಕ ಸೇವೆ ಉದ್ಯಮಶೀಲತೆ ಮಗಿರಿ ನಾಯಕತ್ವ ಕ್ಷೇತ್ರ ಅಂತೂ ವಿಶಿಷ್ಟ ಜಾವನು ಗುರುತಿಸನ್ಗೆ ತಿಳಿತಸಲ ಶ್ರೀಮತಿ ಶ್ರುತಿ ಜಿ ಶೆಣೈ. ಅನೇಕ ಸಂಘ ಸಂಸ್ಥೆ ಅಂತೂ ಕಾಮ್ಕೋರ್ನು, ಕೊಂಕಣಿ ಸಮ್ಮೇಳನಾಚೆ ಕಾರ್ಯದರ್ಶಿ ಜಾವನು, ಪವರ್ ಸಂಸ್ಥೆಚೆ ಪೂರ್ವಾಧ್ಯಕ್ಷ ಜಾವನು ಅಶಿ ಜವಾಬ್ದಾರಿ.

0: ತಂಗೆಲ್ ವಿಚಾರು ವಿನಿಮಯ ಕೊರಿಯಾ ಶ್ರುತ್ಮಯ್ ಕಾರ್ಯಕ್ರಮಕ್ಕ ಆತ್ಮೀಯ ಸ್ವಾಗತ ತುಮ್ಕಾ.
1: ನಮಸ್ಕಾರ.
0: ಆಜಿ ತುಮಿ ಗರ ಉಜ್ವಾಡು ಜಾವ್ನು ಸಮಾಜ ಅಂತು ಜವಾಬ್ದಾರಿ ಚೆಕ್ ಕಾಮ್ ಕರ್ತಾ ಸಚಿ ಜನಲ ಮೋಗು ತುಮಿ ಗೆತ್ತಿಲಸ ಇತ್ಲಪುರ ನಾಯಕತ್ವ ವ್ಯಕ್ತಿತ್ವ ತುಮ್ಗೆಲ್ ಜೌಕ ಜಲರಿ ಪ್ರೇರಣಾದಾಯಕ ವಾತಾವರಣ ಮುಣು ತುಮ್ಕ ಘರದಕ್ಕೂ ಐಲಿಕಿ ಅಥವಾ ಘರಂಚ ಈಕ ವಾತಾವರಣ ಕಶ್ಯ ಸಿಲ ಮುಣಮ್ಗೆಲ್ ಐಕುಪ್ಯಾಂಕ ಸಂಗೀತ್ವ
1: ಆಮ ಜಲ್ಲೆಲಿ ಮುಂಬೈ ಇಂತು ಅನಿ ಅಮ್ಮಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂತು ಜಲಲ್ ಮೇಲ್ ಆನು ಬ್ಯಾಂಕರ್ ಶಿಲೋ ಎಮ್ ಎಸ್ ಕಾಮತ್ ಮುಣು ಅನಿ ಅಮ್ಮ ಬಂಟ್ವಾಳ್ಚಿ ಮಾಲತಿ ಕಾಮತ್ ಅಮ್ಗೆಲ್ ಚೈಲ್ಡ್ ಹುಡ್ ಪೂರ ಮುಂಬೈ ಇಂತು ಚಿಶಿರ ಈಕ ನಾರ್ಮಲ್ ಚೈಲ್ಡ್ ಹುಡ್ ಮಾತ್ರ ಮಿಗೆಲ್ ಆನ್ ಜಿ ಎಸ್ ಬಿ ಇಂತು ಮಸ್ತ್ ಇನ್ಕ್ವಿಸಿಟಿವ್ ಶಿರೋ ಮಸ್ತ್ ತಾನೆ ತಗೆಲೆ ಭಜನೆ ಚೆ ಶನಿವಾರ ಶನಿವಾರ ಭಜನೆ ಚೆಕ್ ಗ್ರೂಪ್ ಅಶಿಲೆ ತಂತುಪುರ ವರ್ಚಿಶಿಲೆ ಅನಿ ಅಮ್ಕ ಭಜನ್ ಮುಂಚೆ ಬಸ್ಕೋರೋಚೆ ಭಜನ್ ಮಳ್ಳಿಶಿ ವೈಜವಾಣ್ ಮಾಡ್ಚಿನ ತಶಿ ಪುರ ಸಕಂಡ್ ಸಾಂದಕ್ಕೂ ನಮ್ಗೆ ಕಲ್ಚರಲ್ ಇನ್ಸ್ಟಿಲ್ ಕೆಲಲ್ ತಾಣೆ ಸೊ ಅಮ್ಕ ತ ಸಾಂದಕ್ಕೂ ಮಸ್ತ್ ಈಕ ಅಮ್ಗೆಲ್ ಕಲ್ಚರ ಒಟ್ಟು ಅಟ್ಯಾಚ್ಡ್ ಅಶಿಲೆ ಅಮಿ ರೂಟೆಡ್ ಅಶಿಲೆ ಮುಂಬೈ ಅಸ್ಲರಿ ಅಮಿ ಮುಂಬೈನ್ ತೂಚಿ ಈಕ್ ನಮ್ನೆ ಅಮ್ಕ ಗಾವ ಗಾವ ವಾತಾವರಣ ಅಂತೂ ಯಾಕೆಲ್ಲ ಮಣಕೆ ಆಶಿಲೆ ಸೊ ತಜೋನು ಅಮ್ಕ ಕಂಚೆ ವಿಷಯ ಅಂತೂ ಸಾಂದಕುಂತ ಸಣ್ಣ ಸಣ್ಣ ಸಣ್ಣ ವಿಷಯ ಸ್ಟೋರಿ ರೀತಿರಿ ಯಕ್ಷಗಾನ ಆರ್ಟಿಸ್ಟ್ ಅಶಿಲ್ತೋ ಯಕ್ಷಗಾನ ಕಲಾ ಮಂಡಳಿ ಫಸ್ಟ್ ಮುಂಬೈಂತು ಸ್ಥಾಪನ್ ಕೆಲಲ್ ತಾಣೆ ಸೊ ತಾಣೆ 1000 ಯಕ್ಷಗಾನ ಚೆ ಪ್ರಸಂಗ ವಿಂಗಡ್ ವಿಂಗಡ್ ಅಮ್ಕ ತೈ ಒಂದು ಬಸ್ಕೋರೋ ಚಿಲೆ ಸೊ ತಾಯಿಕ ಈಕ ನಮ್ನೆ ಅನ್ನೋಯಿಂಗ್ಲಿ ಅಮ್ಕ ಯೌನ್ಗೆಲ್ಲ ತಗೆಲ್ತೆ ಕಲೆಚೆ ಥ್ರೂ ಏಕ ಸ್ಟೋರೀಸ್ ಕಲ್ಚರ್ ತೆ ಪೂರ ಸಕಡೆ ಅಮ್ಕ ಅನ್ನೋಯಿಂಗ್ಲಿ ಯೋನ್ ಗೆಲ್ಲಲೆ ಸೊ ಸಾಂದಕ್ಕು ನಮ್ಗೆ ನಮ್ನೆ ಬೊಂಬೈ ಅಸ್ಲರಿ ಗೌಂಚಿ ಮಣಕೆ ಅಶಿಲೆ
0: ಮಳನಿ ತುಮ್ಗೆಲ್ ಅನ್ನ ಲೇಕ ಪ್ರೇರೇಪಣ್ ತುಮ್ಕ ಚಡ ಅಸಿಲ ತದ್ದಕ್ಕೂ ತುಮ್ಕ ತುಮ್ಗೆ ಲೇಕ ಕ್ರಿಯೇಟಿವಿಟಿ ತೈಕ ಪ್ರೇರಣ್ ಜಲ್ಲ ಮುಂಡ್ ಸಂಗ್ತ ಸಚಿ ಏಕ್ ಉದ್ಯಮಿ ಜಾವ್ನು ತುಮ್ಗೆಲ್ ಪಾದಾರ್ಪಣ್ ಕಶ ಜಲ್ಲ ಸೊ ಉದ್ಯಮಿ ಮಣ್ತನ ಕುಟುಂಬ ಸಹಕಾರ ವೇಜಾವುಕ ಜತ್ತ ಕುಟುಂಬಚ ಸಹಕಾರ ತುಮ್ಗೆಲ್ ಉದ್ಯಮ ಜೀವನಕ ಕಶಿ ಮಿಳ್ಳ
1: ಮಿಗೆಲ್ ಚೈಲ್ಡ್ ಹುಡ್ ಅದಕ್ಕೂ ಅಮ್ಗೆಲೆ ಸ್ಕೂಲ್ ಅಂತೂ ಅಮ್ ಭಾರತೀಯ ವಿದ್ಯಾಭವನ ಶಿಕ್ಕಿಲ್ಲ ಅವ ತೈ ಸ್ಕೂಲ್ ಅಂತೂ ಚಿ ಅಮ್ಕೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಅಸ್ತಾನ ಖರಿ ಕಮಾಯಿ ಮೊಣೆ ಕಶಿಲ ಕೊಣಲೆ ಘರ ಉಚ್ಚುನು ತಂಗ ಕಸನೆ ಹೆಲ್ಪ್ ಕೋರ್ನು ಜತ್ತರಿ ಅಮ್ಕ ತಂಗೆಲೆ ಅಮ್ಮಿ ತಂಗೆಲೆ ಸಣ್ಣ ಅಜ್ಜಿ ಈಕ 10 ರೂಪಾಯಿಕಿ 20 ರೂಪಾಯಿಗೆ ಕೋಣ ಹೈಯೆಸ್ಟ್ ಕಲೆಕ್ಟ್ ಕರ್ತಾಶಿಲೆ ತಂಕ ಪ್ರೈಸ್ ಮೇಳ್ತಾಶಿಲೆ ಸೊ ಅವ ಪೂರ ಸೊಸೈಟಿಯಿಂದ ಅಮ್ಗೆಲೆ 10-15 ಘರ ಉಚ್ಚುನು ತೈ ಒಚ್ಚುನು ತಂಗೆಲೆ ದೂದಾಂಡಿಯುಚೆ ಕೆಲವು ಜನ ಗರ ಕೋರ್ ಕಾಣ್ಪುಸುಚೆ ಸಣ್ಣ ಸಣ್ಣ ಸಣ್ಣ ಕಾಮ್ ಕೋನು ಅಮ್ಮ 1-2 ರೂಪಾಯಿ ಕೋನು ಮಕ್ಕ ಯಾವ ಆರ್ಡ್ ಮೇಳಲ್ ತಕ್ಕ ಮಗೇರಿ ಕಾಲೇಜ್ ಅವತ್ತನಾಚಿ ಅವ ಫ್ರಂಟ್ ಆಫೀಸ್ ಸಣ್ಣ ಸಣ್ಣ ಸಣ್ಣ ಕಾಮ್ ಮಳರಿ ಬೊಂಬೈ ಇಂತೂ ಕಲ್ಚರ ಶಿಶಿಲ್ಗಿ ಶಿಕ್ತಾನ ಶಿಕ್ತಾನ ಕಾಮ್ ಕೋರ್ ಕಾಮಣ ಸೊ ತದನ ತದನ ಕಾಮ್ ಕೋರ್ನು ಫಸ್ಟ್ ಮಿಗೆಲ್ ಸ್ಯಾಲರಿ ಇಶಿಲೆ 800 ರೂಪೀಸ್ 12th ಸ್ಟ್ಯಾಂಡರ್ಡ್ ಅಂತೂ ಅವ ಕಂಪ್ಲೀಟ್ ಕರ್ತಾನ ಮಗೇರಿ ತಶಿ ತ ಸಾಂದಕ್ಕೂ ನಶಿಲ್ದಕ್ಕೂ ಮಿಗೆಲ್ ಅನ್ನ ಅನೇಕ ಮಿಗೆಲ್ ಅಮ್ಮ ನಾವಾರಿ ಸಣ್ಣ ಫ್ಯಾಕ್ಟ್ರಿ ಕೆಲಲೆ ತ ಫುಡ್ ಕಂಟೈನರ್ಸ್ ಆಚೆ ಫುಡ್ ಪ್ರೊಸೆಸಿಂಗ್ ಆಚೆ ತ ಫ್ಯಾಕ್ಟ್ರಿ ತೋ ಅಮ್ಮ ಯೋಚುನು ತ ಕ್ಲೀನಿಂಗ್ ಕೊರ್ಚೆ ತ ರನ್ನರ್ ಕಡ್ಚಿ ಮಂಟತಿ ತ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಐಲೆ ಕಡ್ಚೆ ತಜ್ಜಿಕತಿರ್ ಬಸ್ಕರ್ ಐತೆ ಶಿಲ್ತೋ ಅಮ್ಕ ತೈಯಿಂದಕ್ಕೂನಿಕ್ತೆ ಈಗ ಆಂಟರ್ಪ್ರಿನರ್ ಎಲ್ಲ ಯಾ ಆಸ್ ಪಡತ್ತೆ ಸೀಡ್ಸ್ ಅಲ್ಲತ್ತೆ ದಂದಕ್ಕೂ ಈಗ ಬೀಜಗಲ್ ತತ್ ಮಾಡ್ತದ ತಶೀಚ ವಾಡಿಗೆ ಜಾವ್ನ ಹಂಗ ಮಣಿಪಾಲ ಎತ್ತನ ಪರ್ಕಳ ಅಮ್ಗೆ ಗರತ್ತೆ ಈಗ ನಮ್ನೆ ಲ್ಯಾಂಡ್ ಲಾರ್ಡ್ ಫ್ಯಾಮಿಲಿ ಲ್ಯಾಂಡ್ ಲಾರ್ಡ್ ಫ್ಯಾಮಿಲಿ ಅಂತೂ ಬಿಸ್ನೆಸ್ ಆಚೆ ಕೊಣಲೆ ಏನ್ ಆಶಿಲ್ ಫುಲ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಆಶಿಲೆ ಶಾತ್ ತ್ಯಾಪುರ ಸಕಡ ಜಲರ್ ಮಕ್ಕ ಈಗ ಕಸಗಿ ಈಗ ನಮ್ಮ ಬರ್ನಿಂಗ್ ಬೆಲ್ಲಿ ಫೈರ್ ಇಂದ ಬೆಲ್ಲಿ ಮಾಡ್ತದ ಪಡ್ನು ತಪಶಕ ಜಾಯ್ನ್ ಆಶಿಲೆ ತಕಾಶೆ ಹಾ ಮಮ್ಮಿಗೆ ಚರಡು ಐ ಜಲ್ ಸಶಿ ತಶಿ ತದನ್ ಮೇಲೆ ಬಾಮ್ನ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇಶಿಲ್ ತಂಗೆಲ್ಲ ಮಾಕ್ಷಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಹಾಕತ್ತೀರಿ ಬಸ್ ಡ್ರೈವರ್ ಅಲ್ಲ ಉಲ್ಲೋಚೆ ಕಂಡಕ್ಟರ್ ಅಲ್ಲ ಉಲ್ಲೋಚೆ ಲ್ಯಾಕ್ ಬರೋಚೆ ಸಣ್ಣ ಸಣ್ಣ ಸಣ್ಣ ಕಾಮನು ತಪಶ ಜಾಯ್ನ್ ಅಶಿ ಕರ್ತಶಿಲ್ ಮಗಿರ್ ಮೇಲ್ ಮೇಲ್ ಬಾಮ್ನ 1999 ಹೋಟೆಲ್ ಗಲ್ಚೆ ಮುಂಡಿಸೈಡ್ ಕೇಳೆ तदने हांव कसनय काम करनाशिल्लें जस्ट हांव ताका तांगेलें म्हाका शी वचचें आशिल्लें म्हगेलें चेडवां घेवन वचचें तें ऑफिसा बसचें आनी स्वल्प म्हाका इंट्रस्ट आशिल्लो देखून हें कसनय तें कसनय म्हणून अंडरस्टँड करताशिली. एक दीस मेरेन बामणा स्वल्प हुशार ना जालें तेदना एक व्हडलें मेक माय ट्रीप क्लियर ट्रीप तेदन फस्ट टायम ऑनलायन बुकींग आयलें मणिपालांत. सो तेदन तांगेलें उलोवच्याक कोणें ना ताणें येशें अशें बरोवन दिलेलें उल्लय म्हूण

0: ಅವನು ತದಂತೆ ಫಸ್ಟ್ ಟೈಮ್ ಮಮ್ಮಿ ಕನೆಕ್ಟ್ ಜಲೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಸ್ಟೆಪ್. ತಂದಂಗೆ ದಿಸ್ಲೆಕ್ ಈ ಕೊರ್ಚ ದೌಚ ಪೂರ್ವಮಣು ಸ್ಲೋಲಿ ಸ್ಲೋಲಿ ಮಕ್ಕ ಕಾಮ್ ಚಡ್ದಿತ್ತ ದಿತ್ತ ದಿತ್ತ. ಸೊ ಆನ್ ಮಸ್ತ್ ವರ್ಷದ ಕಂಪೌಂಡಿಂಗ್ ಎಫೆಕ್ಟ್ ಮಂಟತ್ ಪಡತ್ತೆ ಶಿ ಮಕ್ಕ ಸ್ಲೋಲಿ ತೈಕ್ ಹಂತ ಬಿತ್ತರ ಅಂತರ್ಪ್ರನರ್ ಮಂಟತ್ ನಾವು ಈಗ ಸ್ವ ಉದ್ಯೋಗ ಜೋ ಆಮ್ಗೆಲೆ ಚೆಕ್ ಬಿಸ್ನೆಸ್ ಅಭಿತರ ಈಗ ಪಾರ್ಟ್ ದೌಚಕ್ಕೆ ಮಕ್ಕ ಅವಕಾಶ ಮೇಳ.
1: ತಶಿ ತುಮಿ ಉದ್ಯಮಕ್ಕೆ ಪದಾರ್ಪಣೆ ಕೇಳಲ್ಲ ಸರ್. ಸೊ ಪವರ್ ಮುಂಚೆ ಉಡುಪಂತು ಭಾರಿ ಏಕ ನಾವು ಗೆತ್ತಿಲ್ಲ ಸರ್. ಪವರ್ ಅಂತೂ ತುಮಿ ಕಾಮ್ ಕೇಳಲ್ಲ ಸರ್. ಮಹಿಳಾ ಶಕ್ತಿ ಒಟ್ಟು ಕೊರ್ಚೆ ಮಳ ಸಾಮಾಜಿಕ ಕಾಮ ಕೋರ್ಚಿ ಕತ್ತಿರ ಹೇ ಏಕ ಸಂಸ್ಥೆಚೆ ಸಂಸ್ಥಾಪಕ ಜಾವನು ತುಮಿ ಐಲಿಚಿ ಥೈಚೆಕ್ ಪೂರ್ವಾಧ್ಯಕ್ಷ ಜಾವನ ಸರ್. ತುಮಿ ಹಜ್ಜೆಕ್ ಸಂಬಂಧ ಕಶಿ ಹಜ್ಜೆಕ್ ಬಾಂಧವ್ಯ ಕಶಿ ಮುಂಚೆ ಸಂಗೀತವ
0: ಪವರ್ ಆಲ್ರೆಡಿ ಅತ್ತ 16-17 ಇಯರ್ಸ್ ಅಲ್ಲ ಫೌಂಡ್ ಜಾವನು ಜಲರ್ ಹಾವ್ ಜಾಯಿನ್ ಜಲಲ್ 2016 ಅಂತು. ಸೊ ಮಕ್ಕ ಕೆದ್ನೆ ಅವು ಪೊಳೆತ ಶಿತಂಗೆಲೆ ಬಟ್ ಐ ವಾಸ್ ವರ್ಕಿಂಗ್ ಫ್ರಮ್ ಬ್ಯಾಕ್ ಎಂಡ್ ಮಕ್ಷಿದಕ್ಕೂ ಕಾಮ್ ಕೆಲದಕ್ಕೂ ಮಗ ತಿತ್ಲಿ ಯಾ ಕುರು ಜಾಯಿನ್ ಆಶಿರ್ ಹೆಕ್ಲಿನ ಸಾಧನಾ ಮಲ್ಯ ಮಣು ತೀನ್ ಮಕ್ ಮಳ್ಳ ತು ಅಜ್ಜಿ ಮೆಂಬರ್ ಜಾ ಮಣು ತಶಿ ಅವ್ ಮೆಂಬರ್ ಜಲ್ಲಿ ಜಲರ್ ಹಾವ ಕಂಚಿ ಆರ್ಗನೈಸೇಷನ್ ಗೆಲ್ಲರಿ ತಂತೆ ಗಿವಿಂಗ್ ಚರ್ಡ್ ಅಶಿಲ್ ಮಿಗೆಲೆ ಅವ್ ಕಸನ ಘೆವಚಿ ಚರ್ಡ್ ಪಶಿ ತೈ ದಿವ್ಚಿ ತನ್ ಕಂಚಿ ರೋಲ್ಸ್ ದಿಲ್ಲ ಕೊರ್ಚೆ ಸಣ್ಣ ಸಣ್ಣ ಸಣ್ಣ ರೋಲ್ಸ್ ಸೆಕ್ರೆಟ್ರಿ ಜಲ್ಲಿ ನೆಕ್ಸ್ಟ್ ಪ್ರೆಸಿಡೆಂಟ್ ಜಲ್ಲಿ ತಶಿ ತ ಗಿವಿಂಗ್ ಏಕ ಆಟಿಟ್ಯೂಡ್ ಅಶಿಲ್ ದಕೂನು ಮಕ್ಕಸ ಮೆಳ್ಳತೆ ಅವ 100% ಬೆಸ್ಟ್ ರೀತಿಯಲ್ಲಿ ಕರ್ತಶಿಲ್ ಅವ ತಶಿ ತಂತು ತೆದ್ದನ ಈಗ 60 ಆಂಟರ್ಪ್ರನರ್ಸ್ ಅಶಿಲ ಅತ್ತ 105 ಆಂಟರ್ಪ್ರನರ್ಸ್ ಸತ್ತಂತು. ಸೊ ಆಲ್ ಓವರ್ ಉಡುಪಿ ರೀಜನ್ ಆಚೆ ಫುಲ್ ವುಮೆನ್ ಆಂಟರ್ಪ್ರನರ್ಸ್ ಸದಿ ಸ್ಮಾಲ್ ಮೀಡಿಯಮ್ ಅಂಡ್ ಲಾರ್ಜ್
1: ಮಳರಿ ಹ್ಯಾ ಪವರ್ ಏಕ ಆರ್ಗನೈಸೇಷನ್ ಕಸನಸ್ಕಿ ತಂತು ಬೈಲ್ಮನ್ ಶಂಕ್ ಮಾತ್ರ ಗಾಲ್ನು ತಂಗಿಲ್ ಏಕ ಸಂಘಟನ್ ಜಾವನಸ್ತ ಹ್ಯಾ ಏಕ ಸಂಸ್ಥೆ ಚ ಕಾರ್ಯವೈಖರ್ ಕಶಸ್ತ ಮುಂಡ್ ಸಂಗ್ತಾವ
0: ವೈ ಪ್ಲಾಟ್ಫಾರ್ಮ್ ಆಫ್ ವುಮನ್ ಆಂಟರ್ಪ್ರನರ್ಸ್ ರಿಜಿಸ್ಟರ್ಡ್ ಮುಣು ತಜ್ಜೆ ಸಾಧಾರಣ 11 ಫೌಂಡಿಂಗ್ ಮೆಂಬರ್ಸ್ ನೀ ಆಚಾರ್ಯ ಸರ್ ಅನ್ನ ಒಟ್ಟುಗುರ್ ನಿಟ್ಟೆ ಅಂತ ಅಸ್ತ ಹೀಸ್ ಅನ್ ಡೀನ್ ಡಿರೆಕ್ಟರ್ ನಾವು. ಸೊ ತನ್ನಿ ಒಟ್ಟು ಕೋರ್ನು ತನ್ನ ಆ್ಯಕ್ಚುಲಿ ಬಯಸುನು ಡಿಸೈಡ್ ಕರ್ತಾನೆ ದನ್ನಿ ಮಳ್ಳೆ ವೈ ನಾಟ್ ಫಾರ್ಮ್ ಅ ಆರ್ಗನೈಸೇಷನ್ ಈಗ ಆರ್ಗನೈಸೇಷನ್ ಸಂಸ್ಥೆ ಕೆಲರಿ ನವನವೇ ಕೊಂಡ್ಕೊಂಡು ಬಿಸ್ನೆಸ್ ಕರ್ತತಿ ತಂಕ ಹ್ಯಾಂಡ್ ಹೋಲ್ಡಿಂಗ್ ಕೊರ್ಚೆ ಟ್ರೈನಿಂಗ್ ಕೊರ್ಚೆ ಪ್ಲಸ್ ತಂಕ ಏಕ್ ದೂಸ್ರ ನೆಟ್ವರ್ಕಿಂಗ್ ಕೊರ್ಚೆ ಅಮ್ಕ ತಿತ್ಲೆ ಆಂಟರ್ಪ್ರನರ್ಸ್ ಅಸ ಮುಳು ಗೊತ್ತ ದನ್ ಅಮ್ಮಿ ಕಲೆಕ್ಟಿವ್ಲಿ ಏಕ್ ಕಡೆನ ಇವನು ಆಸ್ ಅ ಆರ್ಗನೈಸೇಷನ್ ಆಸ್ ಅ ಮೆಂಬರ್ ಮಂಟಾನ ತೈಕ್ ಬೌಂಡಿಂಗ್ ಮಸ್ತ್ ವಿಚ್ ಯಾ ವಿಪರೀತ ಅಸ್ತ ತಶನ್ ತೇ ಸ್ಟಾರ್ಟ್ ಕೊಂಡ್ ಜತರಿ ತನ್ನಿ ಸದನ್ 12th ಇಯರ್ ಕಿ 11th ಇಯರ್ ಹಾಂ ಪ್ರೆಸಿಡೆಂಟ್ ಜಲ್ಲಲಿ 2019 ಅವ್ ಪ್ರೆಸೆಂಟ್ ಪ್ರೆಸಿಡೆಂಟ್ ಜಲ್ಲಲಿ ಅನಿ ಪ್ರತಿ ವರ್ಷ ಏಕೇಕೇಕ ಮೆಗಾ ಇವೆಂಟ್ ಕರ್ತತಿ ಪವರ್ ಪರ್ಬ ಮುಣು ಏಕ ಇವೆಂಟ್ ಕರ್ತತಿ ಮಾರ್ಕೆಟಿಂಗ್ ಫೇರ್ ಪ್ರಮೋಟಿಂಗ್ ವುಮೆನ್ ಆಂಟರ್ಪ್ರನರ್ಸ್ ಮಂಟತಿ ತಂದು ಸ್ಮಾಲ್ ಸ್ಮಾಲ್ ಸ್ಟಾಲ್ಸ್ ಗಾಲ್ನು ಫಸ್ಟ್ ಟೈಮ್ ಅಮ್ಮಿ ಕರ್ತ ನಮ್ಗೆ ಬೈಂಜತ್ತ ಕಿ ಅಮ್ಮಿ ಕೋರೈತ್ ಕಿ ನಕ್ಕ ಕಸನೆ ಮುಣ್ ತನ ಫಸ್ಟ್ ಟೈಮ್ ತನಿ ಕಸನೆ ಏಕ ಬಿಸ್ನೆಸ್ ಗಲ್ತಾನ ಈಗ ಟ್ರಯಲ್ ಪೀರಿಯಡ್ ಮಂಟತಿ ಜೋ ಏಕ ರಿಹರ್ಸಲ್ ಪೀರಿಯಡ್ ಮಂಟತಿ ಜೋ ಟ್ರೇಲರ್ ಮಂಟತಿ ತಶಿ ತನಿ ಏ ಹಂತು ಬಿತ್ತರ್ ಘಾಲ್ ಜತರಿ ತುಮ್ ಕಶಿ ಪ್ರಾಡಕ್ಟ್ ವಿಕುನ್ ಒತ್ತವ ಜನ್ ಲೈಕ್ ಕರ್ತಾವ ಅನಿ ಯಾ ಕೋರಿ ಎತ್ತವ ಹಾವ ಯಾ ಪ್ರಾಡಕ್ಟ್ ಮಸ್ತ್ ಕಿತ್ಲಿ ಯಾ ಕೋರಿತ್ ಆಜಿ ತೆ ಲೈಫ್ ಕಿತ್ಲೆ ತೆ ಪ್ರಾಡಕ್ಟ್ ತೆ ಪೂರ ಮಸ್ತ್ ಶಿಕ್ಷಕ ಮೇಳ್ತ ತಶೋನು ಇನ್ಸ್ಟಿಟ್ಯೂಷನ್ ಅವಟು ಆಸ್ ವೆಲ್ ಆಸ್ ಲೋಕಲ್ ವುಮೆನ್ ಆಂಟರ್ಪ್ರನರ್ಸ್ ಅಂತೂ ತಂದು ತೀನ್ ಟೈಪ್ ಆಫ್ MSME ಅಸ ಸಾನ ಅಸತಿ ಕೋಣ ಗರದಕ್ಕೂ ಆಪ್ರೇಟ್ ಕರ್ತತಿ ಕೋಣ ಮೀಡಿಯಮ್ ಅಸತಿ ಕೋಣ ತಂಗೇಲ್ ಸಣ್ಣ ಸಣ್ಣ ಅಂಗಡಿ ಸರ್ ಟರ್ನ್ ಓವರ್ ಏಕ 5 ಲಕ್ಷ ಬಿತ್ತರ್ ಅಶಿಲೆ ಹ್ಯೂಜ್ ಬಿಸ್ನೆಸ್ ಅಸತಿ ಕೋಣಲ ಹೊಳ್ಳಿ ಟರ್ನ್ ಓವರ್ ಅಸತ ನೀ ತಂಗೇಲ್ ಬಾಮಣ ಅವಟು ಫ್ಯಾಮಿಲಿ ಬಿಸ್ನೆಸ್ ಅ ಪಾರ್ಟ್ ಅಸತಿ ತಶಿ ಅಸತಿ. ಸೊ ತೇ ಪ್ರತಿ ಇಯರ್ ತನಿ ಆಂಟರ್ಪ್ರನರಿಯಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕಾಲೇಜಸ್ ಕರ್ತತಿ ಶಿ ಪವರ್ ಪರ್ಬ ಮಳಲ್ ಮಣ್ಕೆ ಕರ್ತತಿ ಮ್ಯಾಗೇರ್ ಕಾನ್ಕ್ಲೇವ್ ಕರ್ತತಿ. ಸೊ ವೇರಿಯಸ್ ಪ್ರೋಗ್ರಾಮ್ಸ್ ಕರ್ತತಿ ಪ್ರತಿ ಪ್ರತಿ ಪ್ರೆಸಿಡೆಂಟ್ ಅಲ್ಲಿ ನವೆ ನವೇ ಚಿ ನ್ಯೂ ಯಾಕೆ ಐಡಿಯಾಸ್ ಅಸ್ತ ನ್ಯೂ ಯಾಕೆ ಕರ್ತತಿ ಅಂತಂತೂ ತುಲನೆ ಏಕ್ ದೂಸ್ರಂಕ ಪ್ರಮೋಟ್ ಕೊರ್ಚೆ ಆಸ್ ವೆಲ್ ಆಸ್ ಯಾ ಇನ್ಸ್ಪೈರ್ ಕೊರ್ಚೆ ತೆ ದೋನಿ ಕಾಮೇ ಮಿ ಕರ್ತತಿ
1: ಮಳರಿ ಬೈಲ್ ಮನುಷ್ಯನ ಘರ ಅಂತೂ ಬಯಸೋನು ತನಿ ಕಸನ್ ಕೆಲ್ಲರಿವೆ ತಕ್ಕಿಕ್ ಮಾರ್ಕೆಟ್ ದ್ಯುತ್ತ ಅಸಲ್ ಕಾಮ ಉಡುಪಾಂತು ಜತ್ತಾಸ ಪವರ್ ಮನುಷ್ಯಕ್ ಆರ್ಗನೈಸೇಷನ್ ಅದಕ್ಕೊಂದು ಜತ್ತಾಸ ಮಂತಾಸ ತುಮಿ ತಶಿ ಅನೇಕ ಸಂಘ ಸಂಸ್ಥೆ ಅಂತೂ ತುಮಿ ನಾಯಕತ್ವ ಘೇವನು ಕಾಮ ಕರ್ತಾಸ ಚಿ ತುಮ್ಗೆಲ್ ಪ್ರಕಾರ ಜವಾಬ್ದಾರಿ ಘೇವನು ನಾಯಕತ್ವರಿ ಕಾಮ ಕೊರ್ಚಾಕ ತೆ ಗುಣ ತುಮಿ ಕಶಿ ವಾಡೋನ್ ಘೇವಚಾಕ ಸಾಧ್ಯ ಜಲ್ಲ ಮಂತಾಚಿ
0: ಕಂಚೆ ಆರ್ಗನೈಸೇಷನ್ ಆಚೆ ಎಕ್ ವಿಷನ್.

0: वॉट मेक कसने जल्लरी त्या देटा दिवका तदन मांत क्रेडिबिलिटी वाढता. थर्ड थिंग इज कन्सिस्टन्सी. आज तू करचे दोन दिस नीत करचे आणि या करचे तन तू कसने फ्रूट मिळणा. तू कशी डेली एक जड्डा कुद्दागाला मांत ग्रो करू जाता तशीची तू डेली कन्सिस्टंटली हार्ड वर्क करू का. कन्सिस्टंटली कसने आजी स्वल्प पूर्ण प्रॉफिट अशा पुरो आजी कसने या जाऊन अशा पुरो जर तू तिथले कन्सिस्टंटली कोर का त्या तीन मेगे लाईफाचे एक बेज हा शेअर करतस. त्यामुळे मग दिसत की त्या केला रे त्या एक प्रूवन फॉर्म्युला कोणी डेफिनेटली वैर येऊ स्लो अशा पुरो बट कीप मुव्हिंग म्हणतात पण तशी
1: तशी मये तुम्ही आजी तुमगेले कष्टश्रम ನಿರಂತರತೆ ಕಸನೆ ಪುಣಿ ಕೊರ್ಕಾಚಿ ಮೊಂಚಿ ತುಮ್ಗಿಲೇಕ ಹರ್ಟ್ ಆಜಿ ತುಮ್ಕ ಮಹಿಳಾ ಸಾಧಕಿ ಮೋಣು ಗುರುತಿಸನ್ ಗೆವುಚಕ ಏ ಸಾಧ್ಯ ಜಲ್ಲ ತಿಶಸ್ತನ ತುಮ್ಗೆಲ ಮುಖವೈಲ್ ಸೊಪಾನ ಮುಂಚಿ ಕಸನೆ ಅಸ್ವ ಮಳ ಯೋಜನ್ ಕಸನೆ ಅಸ್ವ
0: ಮಗದಿಶ್ಚೆ ಕಿ ಕಂಚೆ ಬೈಲ್ ಮನ್ಷನ್ ದಲ್ ಮನ್ಷನ್ ಕಸಲೆ ಅಚೀವ್ ಕೋರ್ಕ ಜಲ್ಲರೆ ತಂತು ಮೇನ್ ವೈಟಲ್ ಪಾರ್ಟ್ ಅಸ್ತ ತುಗ ಲೈಫ್ ಪಾರ್ಟ್ನರ್ ಫಸ್ಟ್ ಥಿಂಗ್ ತಾಣೆ ತುಕ ಕಾಂಪ್ಲಿಮೆಂಟ್ ಕೋರ್ಕ ತು ತಕ್ ಕಾಂಪ್ಲಿಮೆಂಟ್ ಕೋರ್ಕ ಮಿಗೆಲ್ ಬಾಮಣನ್ ಕೆ ದನ್ನಾಯಿ ಕಸಲ ಕೈ ಹಾ ಕರ್ನ ತು ಕರಿ ಮುಂಚಿ ತನಿ ಸೊ ತನಿ ಆಬ್ಜೆಕ್ಟ್ ಕರ್ನಿ ಮೇಲೆ ಬಾಮಣನ್ ನಾವ ಪಿ ಗಣೇಶನ್ ಮುಳು ಅಂಡ್ ತನ್ ಕೆದ್ನಾಯಿ ತನಿ ತೇಂಚ್ ಮಳ ಕಿ ಮಕ್ ಮಕ್ ಇಂಟ್ರೆಸ್ಟ್ ನಾ ಬಟ್ ತುಕ್ ಇಂಟ್ರೆಸ್ಟ್ ಅಸ್ಲ ಅವ್ ಕೆದ್ನಾಯಿ ರಬ್ಬೈನ ಸೊ ತ್ಯಾ ತಂಗೆಲೆ ನಿಮಿತಿ ಹಾವ್ ಮಸ್ತ್ ಮುಖಾರ ಯೋಚ ಸಾಧ್ಯ ಜಾಲೆ. ಸೆಕೆಂಡ್ ತುಗೆಲ್ ಫ್ಯಾಮಿಲಿ ಮೇಲೆ ದೋನ್ ಚಡು ಕೆದ್ನ ಪಳೆಯಲರಿ ತನಿ ಎತ್ಲೆ ಮಟ ಹಾವ್ ತಂಗೆಲೆ ತನ್ನಿ ಮಕ್ ಮೋಟಿವೇಟ್ ಕೊಚ್ಗೆ ಹಾವ್ ತಂಗೆ ಇನ್ಸ್ಪೈರ್ ಕೊಚ್ ಮುಂಡ್ಕೊಳ್ಳ ಬಟ್ ಮೇಲೆ ಪೂತ್ ಜಲ್ಲರಿ ಅಸ್ಲೇಷಣೆ ಮುಂಟೆ ತಗೆಲೆ ನಾವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ದವರ್ಲ ತಗೆಲೆ ನಾವರಿ ಹೋಟೆಲ್ ಅಷ್ಟೆ ತೊ ಜಲ್ಲರಿ ತಶಿಜಿ ಕೆದ್ನಾಯ್ ಮಾಡ್ತ ತೂ ಕರಮ್ಮ ತುಕ್ಕ ಜತ್ತ ತ್ಯಾ ಏಕ ಬ್ಯಾಕಿಂಗ್ ಅಸ್ತ ಪಡ ಫ್ಯಾಮಿಲಿ ಬ್ಯಾಕಿಂಗ್ ಇಸ್ ಮಂಟತಿ ಕಿ ತ್ಯಾ ತಕ್ಕ ಮ್ಯಾಚನ ಮಗಿರ್ ಮಿಗೆಲ್ ಧೂವ ಧೂವ ಕೆದ್ನಾಯ್ ಮಂಟ ಕಿ ಮಕ್ ತುಗೆಲ್ ಮಣ್ಕೆ ಜಾವ್ಕ ತುಗೆಲ್ ಚೆಡು ಅಂತ ಸಂಗ್ತಾತ್ ಪಡ ತದನ್ ತುಕ ಇಟ್ ಇಸ್ ಅ ಬಿಗ್ಗೆಸ್ಟ್ ಸಕ್ಸಸ್ ಯು ಕ್ಯಾನ್ ಎವರ್ ಗೇನ್ ತಜ್ಜ ತಿತ್ಲೆ ತುಕ ಸಕ್ಸಸ್ ಕೆದ್ನಾಯ್ ಮೆಳ್ಚೆ ನಾ ಮುಂಡ್ ಮಕ್ ಸೊ ಮಿಗೆಲ್ ಏನ್ ತೀನಿ ವರ್ಲ್ಡ್ ಯಾ ವರ್ಲ್ಡ್ ಅದಕ್ಕಂತ ತೀನ್ ವರ್ಲ್ಡ್ ನಿಮಿತ್ತಿ ಔಟರ್ ವರ್ಲ್ಡ್ ಕ್ರಿಯೇಟ್ ಕೊರ್ಚೆ ಜಲ್ಲ ಈ ತಮಿಳ ಮಸ್ತ್ ಪಟಿ ಸೀದಾ ಅರ್ಧ ಕಾಮ ಅರ್ವತ್ತ ಜೋ ಕಸನೆ ಕೆಲ್ಲರಿ ಆರ್ಗನೈಸೇಷನ್ ಕಸನೆ ಕಾಮ ಅರ್ವತ್ತ ಪ್ರತ್ಯೇಕ ಒತ್ತಾನ ಹಾವ್ ಹಂಗ ಮಿಸ್ ಜತ್ತ ತ್ಯಾ ಮಿಸ್ ಜಲ್ಲ ತನ್ನಿ ತನ್ನ ಅನ್ಸಂಗ್ ಹೀರೋಸಿ ತನ್ ಡೆಫಿನೆಟ್ಲಿ ತನ್ ಥೈ ಅಸ್ತಾತ್ ನಾವು ಮಿಗೆಲ್ ಜಾಗೇರಿ ಸೊ ತ್ಯಾ ತಂಗೆಲ್ ಬ್ಯಾಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ ಯಾವ ಫೀಲ್ ಗ್ರ್ಯಾಟಿಟ್ಯೂಡ್ ದವಾಲ ವೈರ್ ಮಕ್ತ ಖುಷಿ ಯಾ ಜತ ಕಿ ಮಕ್ತಸಲ್ ಫ್ಯಾಮಿಲಿ ಮೇಳಿ ಮೂಳು
1: ತಶಿ ತುಮ್ಗೆಲ್ ಮುಖವೇಲ್ ಯೋಜನೆ ಬಗ್ಗೆ ಸಂಖಾ ಜಲ್ಲರ್ ಫ್ಯಾಮಿಲಿ ಸಪೋರ್ಟ್ ಅದಕ್ಕೂ ಅನಿಕೆ ತುಮಿ ಅನಿಕೆ ಕೆಲವಿತ್ಲಿ ಯೋಜನೆ ತುಂಬ ಘಾಲ್ಗೆತ್ತಿಲ್ಲ ಸರ್ ತಶಿ ಕೊಂಕಣಿ ಸಮ್ಮೇಳನಚೆ ಕಾರ್ಯದರ್ಶಿ ಜೌನ್ ತುಂಬ ಕಾಮ್ ಕೆಲಲ್ಲ ಸರ್ ಸೊ ಹಂಗ ಅಮ್ಮಿ ಕೊಂಕಣಿ ವಿಷಯ ಉಲ್ಲೋಜ್ಜಲ್ಲ ರೀ ಅಮ್ಗೆಲ ಮುಂಚೆ ಕೊಂಕಣಿಕ ಅಮ್ಮಿ ವಡ್ಡೋಜ್ ಕತ್ತಿರ ಒರೋಜ್ ಕತ್ತಿರ ಕಸನ್ ಕಾಮ್ ಕರ್ತಾ ಸಚಿ ಮಂತವ
0: ಕೊಂಕಣಿ ಅಮ್ಗೆಲೆ ಅಮ್ಮಿ ಬೊಂಬೈ ಅಸ್ತಾನ ಸಹನ ಅಸ್ತಾನ ಅಮ್ಕ ಶಿಕೈತಾನ ಅಮ್ಮ ಪುನಃ ಮರಾಠಿ ಹಿಂದಿ ವಿಂಗಡ್ ವಿಂಗಡ್ ಲ್ಯಾಂಗ್ವೇಜ್ ಉಲ್ಲೋಚು ಮೇ ಮಿಗೆಲ್ ಅನ್ನ ಅಪಾಸ್ ಮುಂಚೆ ನಾ ಕೊಂಕಣಿನ ಉಲ್ಲೋಕ ಕೊಂಕಣಿನ ಉಲ್ಲೋಕ ಸೊ ಮಕ್ ದಿಸ್ತಿಗೆ ಅಪ್ಕಮಿಂಗ್ ಪೇರೆಂಟ್ಸ್ ಅಂಕ ತನ್ನಿ ಇತ್ಲಿ ಮಟ್ಟ ಯಾಕೆ ಹೋರ್ಕಿ ಇಂಗ್ಲೀಷ್ ಮುಖರ್ ಸಿಕ್ತಾತಾನಿ ಡೆಫಿನೆಟ್ಲಿ ಅಮ್ಮಿ ಶಿಕ್ಲೆ ಪೂರ್ವಜನೆ ಸಿಕ್ತಾತಿ ತನಿ ತಾ ವ್ಯವಹಾರ ಕತ್ತಿರ್ ಜಾವಕ ಅಸ್ತ ಬಟ್ ಅವಸೂಲೆ ಲ್ಯಾಂಗ್ವೇಜ್ ಮುಂಚಿಪ ಮದರ್ ಟಂಗ್ ಕಸಲೆ ಮುಂಚಿತಕ ಅವಸೂಲ್ ಲ್ಯಾಂಗ್ವೇಜ್ ಮಳರಿ ತಿತ್ಲಿ ಮೊಗಾನ ತಂತು ಬಿತ್ತರಿ ಅಸ್ತ ಅಮ್ಚೆ ಅಮ್ಗೆಲ್ಲ ಲ್ಯಾಂಗ್ವೇಜ್ ಮಳ ಇತ್ಲಿ ಮ್ಯೂಸಿಕಲ್ ಲ್ಯಾಂಗ್ವೇಜ್ ಕಿ ಮಕ್ ಇತ್ಲಿ ಖುಷಿ ಜಾವಚಿ ಕಿ ತಾ ಅಮ್ಮಿ ತಕ್ಕಂಚಕ್ಕೈ ರಿಪ್ಲೇಸ್ ಕೊರು ಜಾಯ್ನ ಸೊ ಜಲ್ದಿತ್ಲಿ ಉಲ್ಲೋಕ ಅಮ್ಮಿ ಜಲ್ದಿತ್ಲಿ ಅಮ್ಗೆಲ್ಲ ಅಮ್ ಕುಣೆ ಪಣ ಅಷ್ಟೇ ಕಿ ಅಮ್ಮಿ ಅಮ್ ಕೊಂಕಣಿನ ಉಲ್ಲೈತಿ ತಂತ ಕಸನೆ ಪುರಾಜನೆ ಜರ್ಮನಿ ಅಸ್ಲ ಜರ್ಮನ್ ಅಂತ ಉಲ್ಲೈತಾತ್ ನಾವ ತನ್ ವಿಂಗಡ್ ಲ್ಯಾಂಗ್ವೇಜ್ ಉಲ್ಲೈತಾವ ಸೊ ನಥಿಂಗ್ ಶೇಮ್ ಇನ್ ದಟ್
1: ಖಂಡಿತ
0: ತ್ಯಾ ಫಸ್ಟ್ ಪೇರೆಂಟ್ಸ್ ಅನ್ನ ಯಾಕೋರ್ಕ ನೆಕ್ಸ್ಟ್ ಜನರೇಷನ್ ಅಮ್ಗೆ ಲ್ಯಾಂಗ್ವೇಜ್ ಯಾ ಕರ್ತಾನೆ ಅನಿ ಅಮ್ಗೆ ವಿಂಗಡ್ ವಿಂಗಡ್ ವಿಂಗಡ್ ವಿಂಗಡ್ ಲ್ಯಾಂಗ್ವೇಜಸ್ ಪೂರಾ ಲ್ಯಾಂಗ್ವೇಜ್ ಆಗಚೆ ಸ್ಲ್ಯಾಂಗ್ ಆಕ ರಿಸ್ಪೆಕ್ಟ್ ಕೊರ್ಕ ಅಮ್ಮಿ ಅಮ್ಗೆಲ್ ಜಿ ಎಸ್ ಬಿ ಚ್ವಿಂಗಡ್ ಅನೇಕ ಗೋವಾ ಚ್ವಿಂಗಡ್ ಸೊ ವಿಂಗಡ್ ವಿಂಗಡ್ ಲ್ಯಾಂಗ್ವೇಜಸ್ ಸೊ ಲೆಟ್ ಅಸ್ ರಿಸ್ಪೆಕ್ಟ್ ಅಮ್ಮಿ ಏಕ್ ದೂಸ್ರಲ್ಲ ಫ್ಯಾಮಿಲೀಸ್ ಅದ ಕುಂಚೆಯಲ್ಲಿ ಹಾಡಿಯತ್ ದಿವ್ಯತ್ ಕರ್ತಾನ ತನ್ನ ಅಮ್ಮಿ ರಿಸ್ಪೆಕ್ಟ್ ಕೊರ್ಕತ್ತ ಲ್ಯಾಂಗ್ವೇಜ್ ಆಕ ಆ್ಯಂಡ್ ಥರ್ಡ್ ಜಲ್ತಿತ್ಲೆ ದೂಸ್ರ ಶಿಕೋಚಕೈ ಪೊಡೋಕ ಲೆಟ್ ಅಸ್ ಬ್ರಿಂಗ್ ಎವ್ರಿಬಡಿ ಇನ್ ಟು ಅವರ್ ಕಮ್ಯುನಿಟಿ ಅಮ್ಗೆಲ್ ಕಮ್ಯುನಿಟಿ ಅಂತ ಮಾತ್ರ ತ್ಯಾಂಕ್ ರಿಸ್ಟ್ರಿಕ್ಷನ್ ಅಸೆ ಅಂದಿತಿಕ್ಕೆ ಗೊತ್ತಾ ಬಾ ಮಾಡು ತಶಿ ತ ಮಾಡಾಶಿ ಆಮ್ ಜಲ್ತಿತ್ಲೆ ಜನಕ್ಕೆ ಅಮ್ಗೆಲ್ ಫ್ರೆಂಡ್ಸ್ ಅಮ್ಗೆಲ್ ರಿಲೇಟಿವ್

0: ಜಲ್ತಿತ್ಲಿ ಜನಾಂಕ ಅಮಿ ಸ್ಪ್ರೆಡ್ ಕುರ್ಚ ಪೊಳೋಕ ಯ ಲ್ಯಾಂಗ್ವೇಜ್. ಸೊ ಯ ಲ್ಯಾಂಗ್ವೇಜ್ ಇತ್ಲೆ ಸ್ವೀಟೆಸ್ಟ್ ಲ್ಯಾಂಗ್ವೇಜ್ ಕಿ ಮಕ್ ದಿಶಿಕಿ ಅಮಿ ಜಿತ್ಲಿ ಉಲ್ಲೈ ತತ್ತಿತ್ಲಿ ವಾಡ್ತ
1: ವೈ ಖಂಡಿತ. ಅಮ್ಗೆಲೆ ಸಮಾಜಚ ಸನ್ನಾಂಕ ತುಮ್ಗೆಲ್ದ ಕುನ್ ತುಮಿ ಕಸನ್ ದೋನುತ್ತರ ದಿವಚಕ ಆಶ್ ಪಾವತಚಿ.
0: ಯೇ ಪರ್ಸನಲಿ ಹಾವ ಮಸ್ತ್ ಬುಕ್ಸ್ ಅನ್ನ ರೀಡ್ ಕೋರ್ನು ಮಕ್ಕ ಯಾ ಫೈಂಡ್ ಔಟ್ ಕೆಲಲ್ ಮಾಡಿ ಫಸ್ಟ್ ತುಗೆಲ್ ಟೈಮ್ ಆ ವ್ಯಾಲ್ಯೂ ದಿವ್ಕೊ ತುಗೆಲ್ ಟೈಮ್ ಆ ವ್ಯಾಲ್ಯೂ ದೂಸರ ಟೈಮ್ ಆ ವ್ಯಾಲ್ಯೂ. ಸೆಕೆಂಡ್ ಥಿಂಗ್ ಇಸ್ ತು ಕಿತ್ಲಿ ಜಲ್ಲರಿ ತು ತುಗೆಲೆ ಕಮಿಟ್ಮೆಂಟ್ ಅವೆ ರೀ ಏಕ ಯಾ ದಿವ್ಕ ಕಿ ಹಾವ್ ಕರ್ತಾ ಮುಂದೆ ಜಲ್ಲರಿ ಹಾವ್ ಕುರುಕ ತೀಚಿ. ಸೊ ಅನಿ ಹಾವ್ ಸಂಚಿಕಿ ಸ್ಲೋ ಜತ್ತ ಜ್ಯಾ ಜತ್ತ ಕೆಲವು ಪಟ್ಟಿ ಅಮ್ಮಿ ಬ್ಲಾಕ್ಡ್ ಅಸ್ತತಿ ಜಲ್ಲರಿ ಅಮ್ಮಿ ತ ಎಂಡ್ ತೈ ಕರ್ತ ಚೆ ಇಂಪಾರ್ಟೆಂಟ್ ಸ್ವಲ್ಪ ಕೊರ್ಚೆ ಸೋಡ್ಚೆ ಸ್ವಲ್ಪ ಕೊರ್ಚೆ ಕೆಲವು ಪಟ್ಟಿ ಅಮ್ಮಿ ಅತ್ತತ್ ಜತ್ತತ್ ಮಂಡ್ತಂತೆ ಕಾಮ್ ಜತ್ತ ಮಂಡ್ತ ಅಮ್ಮಿ ಜಾಯ್ನ ದಿಸ್ತ ಮೋಣ್ ಸೋಡ್ತತಿ. ಅನಿ ತುಗೆಲ ನೋ ಗಾಸಿಪ್ ಗಾಸಿಪ್ ಅಮ್ಮಿ ಮೇನ್ ಮಕ್ ದಿಶಿಕಿ ಗಾಸಿಪ್ ಕೆಲರಿ ಅಮ್ಗೆ ನೆಗೆಟಿವಿಟಿ ಚೇಡ್ ಜತ ತಜ್ ಬದ್ಲಾಕ ಅಮ್ಮಿ ಸ್ವಲ್ಪ ಪ್ರೊಡಕ್ಟಿವ್ ಥಿಂಗ್ಸ್ ಅಂತೂ ಟೈಮ್ ಯೂಸ್ ಕೋರ್ನು ಅಮ್ಮಿ ಗುಡ್ ಮೊಮೆಂಟ್ಸ್ ದೂಸರಂಗೆ ಶೇರ್ ಕೊರ್ಚೆ ಅನಿ ಅಮ್ಗೆ ನಾಲೆಜ್ ಶೇರ್ ಕೊರ್ಚೆ ಅಂತ ಕಸನೇ ಏನ ಅಮ್ ಜಲ್ತಿತ್ಲಿ ಶೇರ್ ಕೊಂತ ವಡ್ಡೋ ಎತ್ತ.
1: ಶ್ರುತ್ಮಯ ತುಮ್ಗೆಲ್ ಪ್ರಕಾರ ಸಕಾರಾತ್ಮಕ ಆಲೋಚನೆ ಅಮ್ಗೆ ಲೊಟ್ಟಸ್ಕ ತಶಿ ಅಮ್ಗೆಲ್ಲ ಸಮಯಾಚ ಸದುಪಯೋಗ ಕೋರ್ಗೆ ಉಕ ತದ್ನ ಅಮ್ಮಿ ಜೀವನ ಅಂತೂ ಮುಖಾರಿ ಯೋಚಕ ಸಾಧ್ಯ ಜತ್ತಾಮೋಣ. ಈಗ ಲಾಯಕ ಸಂದೇಶ ತುಂಬಿದ್ದಿಲ್ಲಲ್ಲ ಸರ್ ಆಯ್ಚ ಅಮ್ಗೆಲ್ಲ ಘರ ಉಜ್ವಾಡು ಕಾರ್ಯಕ್ರಮ ಆಕೆಯವನು ತುಮ್ಗೆಲ್ ಜೀವನ ಅನುಭವ ಒಟ್ಟುಚಿ ಜನಕ್ಕೆ ಏಕ ಲಾಯಕ ಸಂದೇಶ ತುಂಬಿದ್ದಿಲ್ಲಲಕ್ಕ ತುಮ್ಕ ಅನಂತ ಅನಂತ ಧನ್ಯವಾದ.
0: ಧನ್ಯವಾದ.

ಇದೊಳ್ತಾಯ್ತು ಮೀ ಗರ ಉಜ್ವಾಡು ಕಾರ್ಯಕ್ರಮ ಅಂತು ಉಡುಪಾಚೆ ಶ್ರುತಿಜಿ ಶಣೆ ಹಂಗಿಲ್ ಸಂಗಾತ ಸಂವಾದು ಐಕಲಿಂಚಿ ಸಂವಾದ ಚಲಾಯಿಸುಂದಿಲ್ಲ ಸ್ನೇಹ ವಿನೋದ್ ಪೈ ಹಂಗಾಕ ಐಚೆ ಗರ ಉಜ್ವಾಡು ಕಾರ್ಯಕ್ರಮ ಸಮಾಪ್ತ ಜತ್ತ ನಮಸ್ಕಾರೋ.

0: ಕೊಂಕಣಿ ಕಾರ್ಯಕ್ರಮ ಘರ ಉಜ್ವಾಡು ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೋಡೂರು ರಾಮಚಂದ್ರ ಭಟ್.
2: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಆಕಾಶವಾಣಿ ಮಂಗಳೂರು. ಚಾವಡಿಕಟ್ಟೆ ವಾರದ ಪಟ್ಟಾಂಗ.

0: ಅಲ್ಲೇ ಅಲ್ಲೇ ಬತ್ತೇರ್ ಬತ್ತೇರ್ ಬತ್ತದೆ ಮಾತ್ರ ಸತೀಶ್ ಅಣ್ಣ ನಮ್ಮ
1: ಒಂದು ಸತೀಶ್ ಇಂಚ ಬತ್ತದಿಲ್ಲ
2: ಅದ ಒಂದು ಕುಸುಮಕ್ಕ ಒಂಜಿ ಇಲ್ಲದ ಎದುರು ಒಂಜಿ ಬಾಲ್ದಿ ಮಿನಿ ದೀಲೆ ಇದು ಕೊಡೆ ಚಂಡಿ ಆದಿಪ್ಪು ನೈನ್ ಕೂಡ ಅಂಚಿಂಚಿ ಪತ್ತೊಂಬರ ಸಮಸ್ಯೆ ಆಪ್ ಅಂಚ ಬಾಲ್ದಿ ದಿಯ ಲೈಟ್ ದೀವೊಲಿ ಅತ್ತ
0: ಅತ್ತ ಯಾನ ಕೊಡೆನ್ ತೂದೇ ಎನ್ನೆ ಸತೀಶ್ ಅಣ್ಣ ಒಂದು ಬರ್ಸಗ ಬತ್ತುನ ಕೊಡೆನ ಇರೇನ ತೋಲ್ಪಾಂಡಲ ಡೆಕೋರೇಷನ್ ಕೊಂಡೋಪುನ ಕೊಡೆನ
1: ಯಾನ್ ಸತೀಶ್ ಅಣ್ಣ ಮಂಡೆನೆ ತೂಪಡೆ ತೂಲಗೆ ಕಕ್ಕೆ ನಣೆಯಲೆ ಗಾತಿನ ಕೂಜಲ ಪೂರ ಬಂದದುಂಡು
2: ದಾದಪನ್ನಗ ಇನ್ನ ಕೊಡೆ ಇಜ್ಜಾಂಡ್ ಅಮಸರ

0: ಬನ್ನಗ ಹೂ ಕೊಡಂಡದಾನೆ ಇಲ್ಲಡೆ ನಮ್ಮ ಹೆಗ್ಗೆನ ಮಗಲ್ನ ಒಂಜಿ ಕೊಡ ಇತ್ತುಂಡ್ರಿ, ಅವನೇ ಪಾತೊಂದು ಬತ್ತೀನಿ ಇತ್ತ ಆಲ್ಪನ ಆಡೊಂದು ಇಪ್ಪಲಿ ಎನ್ನ ಕೊಡೆ ಓಡಿ ಬಂಡುಂದು.
1: ಅತ್ ಸತೀಶ್ ಅಣ್ಣ ಇತ್ತೆ ಕೆಲವು ಕೊಡೆ ನೀರು ತೂಲೆಗೆ ಬರ್ಸಗ ಒಂದು ಒಂಜಿ ಗಾಳಿ ಒತ್ತುಂಡ ಬರ್ಸ ಕೊಡೆ ಓಲ ನಮ್ಮ ಓಲ ಇಂಚಾಪುಂಡು.
2: ಅವು ಕೊಡೆ ಬಣ್ಣ ದುಂಬುದ ಕಾಲಣ್ಣಿಗೆ ಪಣ್ಣಗ ತೆಲಿಕೆ ಬಾರು ಎಂಕಿಲಿ ಪುರ ಕೊಡೆ ತೂತಾಣ ಅಪಗ ಎಂಕಿಲಿ ಎಲ್ಲಿ ಉಪ್ಪುಳಾಗ ಇದು ಬ್ಯಾಂಡ್ ಎಂಜಿನ ಪಣೋಲಿ ಇಂದು ಬಣ್ಣ ಬೇರೆ ತೆಂಕಿಲ ಅಂಚೆ ಪುರ ಅಂಚ ಬಣ್ಣ ಬಣ್ಣ ಇಂಜಿನ ದಾಲಾಂಡ ಒಂಜಿ ಒಲಿತ ಪೂರ ಒಂಜಿ ಎಲ್ಲಿಡೆ ಮೊಡೆದ್ದು ಎಂಕಿಲಣ್ಣ ಅಬ್ಬ ಪುರ ಮಂತ ಕೊರೊಂತೇರೆ ಕಟ್ಟದು ಅಯ್ಯ ತರಕ ಮುಸ್ಕ ಪಾಡೊಂದು ಪೋಪುಣೆ ಮಾ ಚಲೀಲ ಎಜ್ಜಿ ಬರ್ಸಲ ನಾಟ ಅಂದು
0: ಬೊಕ್ಕ ಇತ್ತೆ ಬರ್ಸಾದೊಟ್ಟಿಗೆ ಗಾಲಿ ಲೈಪುನ ಗರಲ್ ಬೀಜನ ಒಂಜಿ ಆರ್ ಬಟಾಡಿ ನಮ್ಮ ಎಂಚಿನ ಎತ್ತಿನ ಚಂಡಿ ಆಪುನ ಆಪನೆ
1: ಆಂಡ್ರ ಒಂಜಿ ತೂಲೆಗೆ ಈ ಸತಿದ ಒಂಜಿ ಬರ್ಸ ಬಾರಿ ವಿಚಿತ್ರ ಇತ್ತಿಲೆಕ್ಕ ಉಂಡು. ಪ್ರತಿ ವರ್ಷ ಈ ಪೊರ್ತುಗಾನಗ ನೀರ್ ಆಪುಂಡು ಒಸರ್ ಆಪುಂಡು ಒಂದು ಪನ್ನೊಂದು ಇತ್ತಿರು. ಈ ಸರ್ತಿ ತೂಲೆಗೆ ಒಸರ್ ಆಪಿನಂಚಿನ ಬರ್ಸ ಬೈದಂಡೆ ಮಾಮಣ್ಣ.
2: ಅತ್ತ ಅವು ಪೂರ ಎಂಚ ಪಣ್ಣಗ ಬರ್ಸ ಬತ್ ಕೆಲವು ತೆಗಡು ಒಂಚೂರು ನೀರ್ ಅಂದ ಅತ್ತ ಆಯ್ಲಾಗ ದೋಜು ಅಂಡ ಒಸರ್ದ ಅವು ಪೂರ ಕೆಂಜಿನ ಲೆಕ್ಕ ಅವು ಯಾಣ ತೂತುಚಿ ಅವು ಪೂರ ಪಂಚಾಂಗ ತೋಡು ಎಂಚ ಪಣ್ಣ ಎಂಜಿನ ಗಂಗೋತು ಪತ್ತಿ ಅಂದು ಪೂರ ಬರ್ಪುಣ ಅತ್ತ ಅವು ಪೂರ ತೂಣಾಗ ಗೊತ್ತಾಪುಂಡು ಇತ್ತ ಬರ್ಸ ನನ್ನ ನೆಗತ್ತು ಬರು ತೋಜು
1: ಅವೇ ಮುರಾಣಿ ಮಾಮಣ್ಣ ಊರಿಗೂ ಫೋನ್ ಮಾಡ್ ಪನ್ನೊಂದು ಇತ್ತಿರು. ಈ ಸರ್ತಿದ ಬರ್ಸಡ್ ಕಣಿತ ಸರಿ ಕಜವು ಪೋತು ಜೀಂದ್
0: ಅತ್ ಬೊಕ್ಕ ಇತ್ತೆ ಇಂದು ಪೂರ ದೈ ಅವು ಪೂರ ನಡುಪು ಪುರ ಸಮಯ ಒಂದು ಎತ್ತ
1: ಮುರಣಿ ವನ ಮಹೋತ್ಸವ ತುಲೆ ಸುಮಾರು ದೈಕ್ಲು ಪತ್ತೊಂಬೈದಿರು
0: ಅಂದ
1: ಮಾಮಣ್ಣ
2: ಅವು ನನ್ನ ಬರ್ಪಿ ತಿಂಗಳು ಬತ್ತಂಡ ಅತ್ತ ವಣ್ಣ ಮಹೋತ್ಸವ
0: ಅತ್ತ ಇತ್ತ ಊ ಪುರ ದೈ ನಡುಪು ನೆಟ್ಟುಲ್ಲಾರು ಮಾಮಣ್ಣ
2: ಅತ್ತ ನಮ್ಮ ದೈ ನಡ್ಡಿಂಡ ಇತ್ತ ಹೂವುಂದು ನಿಗಂಟೆ ಮಲ್ತಿ ಜಾಂಡ ದುಂಬುದ ಕಾಲಗು ದಲ ಪೆರಜನ ಪುನ ದೈ ಪುರ ನಡು ಯಾಣ ಕೆಲವು ಕೃಷಿತಾಪುರ ಗೊತ್ತಿತ್ತು ನಗಲ್ದ ವಿಜ್ಞಾನದ ಪಾತೇರಿ ಅಕಲ್ ಬಂದ್ಪೇರಿ ಕೆಲವು ದೈ ನಡುಪುಂಡ ಅತ್ತ ಅವು ಪುರ ಪೆರಜನ ಇಜ್ಜಿ ನಮಕ್ ಒಂಜಿ ಎಂಜಿನ ಪ್ರಕೃತಿನ ಒರಿಪುನ ಪ್ರಕೃತಿಗೆ ಪೂರಕವಾಯಿನ ದೈ ಮರಕಲೆ ನಡೆದು ಬೂಲೆ ಬಾಂಡ ಎಡ್ಡ ಒಂಜಿ ಮೈಟೆಂಗ್ ಆಲೋಚನೆ ಬರ್ಬಿಡು ಗಂಧದ ದೈ ನಂಡ
1: ಒಂದು ಆಲೋಚನೆ ಮಲ್ಲ ಮಟ್ಟದ ಸತೀಶ್ ಅಣ್ಣ
0: ಅಂದಪ್ಪ ಇದು ಪನ್ನಗ ಎಂಚ ಒಲ್ಪ ನಡ್ಪಾರಂದು ಆಲೋಚನೆ ಮಲ್ತದಾರ ಮಾಮಣ್ಣ ಮುಲ್ಪನ ತೂರುಡ
2: ಅತ ಊರುಡು ಮಲ್ಲ ಮಟ್ಟಿಡು ಅಂತ ಮಣ್ಬೋಡ ನಡೋಡು ಎಡ್ಡ ದೈಕುಲೆ ಪೂರ ಇಂತ ಪೂರ ಕೆಲವು ತಿಕ್ಕಡು ನಮ್ಮ ತೂದು ಅಂಚಿ ನಟ್ಟೆ ಪೂರ ತೂದು ಮನೆಗೆ ಬೆದ್ರಾಗ ಬಂಡ ಅಡತ್ತಿನ ಕೆಲವು ತಿಗೆ ಪೂರ ಬೋಂಡ ಅಲ್ಪ ಪೂರ ಮೂಳಿ ಕಾವಣ ಅಂದು ಪೂರ ಮಣ್ಬುರ ಧಣ್ಣು ಅಂತ ರೀವಣ ಮರ್ದಗ ಬೋಡ ಪುನ ಪೂರ ಕೊಡಿ ಮರ್ದಗ ಆತನ ಇಂಜಿನ ತಪ್ಪು ಮರ್ದಗ ಪೂರ ಅಂಚಿನ ದೈಕುಳು ಬೋಡ ಪುಣ
0: ಅದ ಅವು ಅಂದು ಇತ್ತ ಪನ್ನಾಗ ಇರು ಅವು ಪೂರ ನಡ್ಪು ನಂದು ಅಂಡ ಅವು ಎಂಚ ದೆಪ್ಪುವಾರ ಜನಕ್ಲೆ ಗೊತ್ತಾಡತ್ತ ಓ ದೈ ಒಯ್ಕು ಬೋಡು ಅಂದು
2: ಅವು ಪೂರ ಎಂಚ ಮಂಡ ಐಕೆ ಬೋಡ ಪುಣ ಪುರ ಒಂಜಿ ತರಬೇತಿಗಳ ಜನ ಲೆತ್ತದು ಇಂದು ಇಂಚಿನ ದೈನೇ ಇಂಚ ಸಾಂಗ್ ಕೊಡು ಇಂಚ ಪೂರ ಮಂತ್ ಇತ್ತ ನನ್ನ ಅರಣ್ಯ ಇಲಾಖೆ ದಕ್ಕಲ ಕೆಲವು ನನ್ನ ದೈ ಪುರ ಕೊರ್ರೆ ಸುರು ಅಪ್ಪ ಪೂರ ನಮ್ಮ ಎಡ್ಡೆಡ್ಡ ದೈಕ್ಲೆ ಪುರ ದೆತ್ತದು ನಡ್ದು ದೈ ದೊಂದು ನಂಡೆಯ ಒಂದು ಐನು ಬೊರ್ಲೊಡು ಪೋಸನೆ ಮಣ್ಬೋಡತ್ತ
1: ಈ ಮಾತು ದೈತೊಟ್ಟುಗು ಸತೀಶ್ ಅಣ್ಣ ಮಾಮಣ್ಣ ಈ ಸರ್ತಿ ರಡ್ಡು ಪೆಲತ್ತ ದೈ ಪತ್ತೊಂಬೈದೇರು ಐಟು ಮಾಯಣ್ಣ ನೈಜ್ಜಿಗೆ ಆ ಪೆಲಕ್ಕೈಡ್
0: ಹೌದಾ
1: ತಳಿಯೇ ಅಂಚ
2: ಈ ಜವಣೇರಿ ಜೋಕುಳು ಪೂರ ಮಾಯನ ಇತ್ತಿನ ಐತಡೆ ಬರ್ಪು ಜಲಕಾಯ್ದ ತಿಂದ ಅಕಲೆ ಪಚ್ಚಿಲು ದೆತ್ತು ಗೊರೋಡು ಇದು ಅಕಲೆ ಒಂಚೂರು ಗಡಿ ಪಾಡ್ದು ಪಚ್ಚಿಲು ದೆತ್ತು ತಿನ್ನಾಡ್ದು ಇಂಚಿನ ಪುರ ಇತ್ತು ಮಾಯಣ ದಾಂತಿನ ಬೆಲಕಾಯ ಬರ್ಪುಂಡು ಬೊಕ್ಕ ಎಂಚ ಪಣ್ಣ ವರ್ಷ ಇಡಿ ಸರ್ವ ಋತು ಹಲಸಿನ ಹಣ್ಣು ಒಂದು ತಿಕ್ಕುಂಡು ಐತ ಅವು ತೈಲ ಮಲ್ಲ ಎತ್ತರ ಪೋಪುಜಿ ದೋಂಟಿದ್ಲಾಗಲ್ಲ ನಮ್ಮ ಸತೀಶ ಉದ್ದೊಳ್ಳೆ ಅವ್ ಸತೀಶ ಅರ್ದಿಲ್ಲ ಉದ್ಯೋಗ
0: ಈ ಸೀಡ್ಲೆಸ್ ಒಂದು ಬರ್ಪಾತ ಕೆಲವು ಬೀಜ ಜಾನಿನ ಅಂಚನೆ ಪೆಲಕಾಯ್ಲ ಮಿನಿ ಬರ್ಪುಣದಾನೆ
1: ಒಬ್ಬತ್ತಿನ ಬೊಕ್ಕಲೆ ಪಂಚಿರ್ ಬಿಡ್ಪಾರ ಬಂಗನೆ
2: ಬಂಗ ಈ ಜಾಂಡ ಈ ಕುಸುಮಾಗ ಪುರ ಎಂಜಿನ ಪೆಲತ್ತಾರೆ ಈ ಜಾಯ್ತ ಅವು ಒಂದು ಎಂಜಿನ ಪುರ ತಿನಿಯರ ಮರಿಯಲಗ ಪುರ ಮಣ್ಪುಣ ಕಟ್ಟುಂಡ ಎಂಜಿನ ಈಗ ಮಣ್ಪುಣೆ ಅಗ್ಗಿಣಿ ಎಂಕಲ ಕೂಲಿ ತಾಳು
1: ಅತ್ತ ಇತ್ತೆ ದುಂಬಾಂಡ ಮಾಮಣ್ಣಗ ಒಂಜಿ ನಾಲ್ ಕೂಲಿ ಇತ್ತುಂಡು ಸತೀಶ ನಾಲ್ಕು ಕೂಲಿ ತಾಳು ನೆಟ್ಟಲ್ಲ ಮಾಮಣ್ಣನ ಒಂಜಿ ಸಾಂತಾಣಿದ ಗೌಜಿ ಅವೊಂದು ಇತ್ತುಂಡು ಇತ್ತೆ ಇಪ್ಪು ನಾಲ್ಕು ಕೂಲಿಲ ಪೋದು ಸೆಟ್ಟು ಬತ್ತಿ ಬೊಕ್ಕ ಸಾಂತಾಣಿ ಆಗಿನ ಒಂಚೂರು ಉಂತದುಂಡು
2: ಅತ ಐನ ಬೊಕ್ಕ ಒಂಜಿ ಉಂಡು ಇತ್ತ ಪುರ ಮೌಲ್ಯ ವರ್ಧಿತ ಉತ್ಪನ್ನ ಅಂದ್ ಮಾಡ ಪೆಲ್ಲ ತರಿತಾವಡು ಸಾಂತಾಣಿ ಆವಡು ದಿಜ್ಜಿ ಬೇತ ಬರಲ ಇನ್ನ ಚಂದ್ರಣ್ಣೆ ಬತ್ತಂಡ ಕೆಲವು ಪೂರ ಪಕ್ಕಿ ಇಟ್ಟುಕೊಂಡೇರೆ ಉಂಡಾ
1: ಇರು ಚಂದ್ರಣ್ಣ ಬಂದ ನೆನಪಾಂಡ ಸತೀಶ್ ಅಣ್ಣ ಮುರಣಿ ಚಂದ್ರಣ್ಣ ಅದೇ ಮೈಸೂರು ಪಾಕ ಕಡಪುಡ್ದಿರ ಮೈಸೂರು ಪಾಕ ಬಂದು ಪುದರ್ ವಿಷಯದ ಗೊತ್ತುಂಡೆ ಪೆಲತ್ತರಿಡು ಮಲ್ತನ ಮೈಸೂರು ಪಾಕ
0: ರುಚಿ
1: ರುಚಿ ಗೊತ್ತೇ ಆ ಪೂಜ್ಯ ಸತೀಶ್ ಅಣ್ಣ ಪೆಲತ್ತರಿದ ಬಂದು ಅಂಡೆ ಏನ್ ಪಂಡ ಅವೇನು ಮೈಸೂರು ಪಾಕ ಬಂದು ಒಂದ್ ಚುರ್ಬದಲ್ ಪಲೆ ಬೇತೆ ಪುದರ್ದಿಲ್ಲ ಪೆಲತ್ತರಿ ಪಾಕ ಅಂದ್ರೆ ಪುದರ್ದಿಲ್ಲ
2: ನಮ್ಮ ಊರು ದನ್ನೆದಲ್ಲ ದೀಂಡೆ.

0: ಎಡ್ಡೆಣ
1: ಅವುಲಂದಿತ್ತೆ ಪನ್ನಗ ಸೀಸನ್ ಬರ್ಪುನ ಒಂಜೊಂಜೆ ಫ್ಲೇವರ್ ಮಲ್ತೇರ್ಡ ಅರೆಗ್ಲ ಎಡ್ಡೆ ಬೇರ ಅವುಂದ ಆಪುಂಡಿಂಕ್
2: ಅಂಡದ ಅದೇ ಗೊತ್ತುಂಡೆ ಇತ್ತೆ ಮಾತ ಕಡೆ ಇಟ್ಲಂಚ ಶುರು ಮಲ್ತದಿರತ್ತೆ ಮುರಾಣಿ ಒಂಜೆ ಹಲಸು ಮೇಳಗ್ ಹೋದಿತ್ತೆ ಸತೀಶ್ ಅಣ್ಣ ಅಲ್ಪಲ ತೂ ಏ ಪೆಲ ತರಿದ ಮೈಸೂರು ಪಾಕಂದು ಪುರ ಬೆಚ್ಚ ಬೆಚ್ಚ ಮಲ್ತಕೊರೊಂದಿತ್ತೇರು
0: ಒಕ್ಕ ಎಂಚಿನ ಬಣ್ಣ ಸತೀಶ ಯಾನ್ ಒಂಜೆ ಪೆಲಕಾಯಿ ಪುರ ಮುರಾಣಿ ಕೊಣತಿತ್ತು ಒಂಜಿನ ಪೆಲಕಾಯಿ ಪುರ ಉರ್ದು ಬಣ್ಣಗ ಮುಲ್ಪ ಯಾನಗ ಬೊಕ್ಕ ಎಂಚಿನ ಆಂಡ್ ಬಣ್ಣ ಕೋಡೆ ಪುರ ಇನ್ನು ಪುರ ಒಂಜರು ಪಚ್ಚಿಲು ದೆತ್ತದ ಪೆಲ ತಾರಿ ಪುರ ಬೇತದಿ ಇದು ಬಾಲೆ ಎಲ್ಲ ಲೆತ್ತಿನ ಅಲ್ಲಿ ಅಣ್ಣ ಪದ ಪಾಡ್ದಣ ಪೂರ ಕೈ ತಲಬತ್ತು ಕುಳ್ಳುವಳ ಇಂದು ಎಂಚಿನ ಬೊಕ್ಕ ಆಲು ಪಣ್ಪುಣೆ ನಡೆ ಎಂಕ ತಾಳೆ ಗೊತ್ತು ಪುರ ಈ ಜೋಕುಳೆಲು ಪುರ ಬೆಣ್ಪೇರೆ ಬಳ್ಳಿಗೆ ತಂಚಾಪುರ ಅಂಚಾಪುರ ಅಲ್ಲಿ ಎಂಜಿನ ಪಡ್ಲಲ್ಲ ಪಾವು ಎಂಚಿನ ಸಾವು
1: ಬಾರಿ ಲಾಯ್ಕಡಿರಿ ಕೊಂಚ ಪಂಡಲ್ಲ ಅಲ್ಲಿ
2: ಪನರನೇ ಬಲ್ಲಿ
1: ಬೇಲೆ ಕೊರ್ರೆ ಬಲ್ಲಿ ಇಲ್ಲ ಇಪ್ಪು ನೆಂಚ ಬಾಲ ಕಾರ್ಮಿಕ ವಿರೋಧಿ ಕಾಯ್ದೆ ಪುರಲ್ಲತ್ತೆ ಬಹುಶಃ ಅಂಚ ಅವೇನಿತ್ತೆ ಇಲ್ಲಡ್ಲ ಮನ್ ಪೆರಬಲ್ಲ ಅಲ್ಲಿ
2: ಇಲ್ಲಲ್ಲ ಬೇಲೆ ಮನ್ ಪೆರಬಲ್ಲಿ ಎಲ್ಲ ಬಂತು ಜೇರು
0: ಅವು ಎಂಚವಂಡ ವ್ಯವಹಾರೋಡು ಕಾಸುಗ ಬೋಡಾದು ಅವಂಜಿ ದುಡಿಮೆ ಅಂದ ಆ ನಮೂನೆಡು ಸೋಸನೆ ಮಂತದ ಪುರ ಜೋಕ್ಲೆನ್ ಮನ್ಪ ಅವು ಸೋಸನೆ ಅಂದ್ ಮನ್ಪೇ ಒಕ ಇತ್ತ ಒಂಜಿ ಪೊಕಲ ಒಂಚೂರು ಎಂಜಿನ ಇತ್ತದ ಮರ್ಜಿಗೆ ಸರಿ ಆತ ಇತ್ತ ಜೋಕುಲು ಬಣ್ಣಗ ನಮ ಒಂಜಿ ದುಂಬುದ ಲೆಕ್ಕ ಕಾಣುಂಡು ಒಂಜಿ 14 ವರ್ಷ ಮುಟ್ಟ ಇತ್ತ 18 ವರ್ಷ ಮುಟ್ಟ ಮಂತದ ಇತ್ತ ಬಣ್ಣ ಕಿಶೋರ ಕಾರ್ಮಿಕ ಎಂಜಿ ನಾವು ತಡೆಕಲ ಒಂಜಿ ಕಾಣುಂಡು ಅವಕಾಶ ಕೊರ್ತೇರಿಗೆ
1: ಪಂಡ ಇತ್ತ ಜೋಕುಲೆಗ್ ಸರಿಯಾದ ಶಿಕ್ಷಣ ತಿಕ್ಕೋಡು ಅಕುಲ್ ಎಡ್ಡೆ ಕಲ್ಪೋಡು ಎಡ್ಡೆ ಕಲ್ತಿನ ಜೋಕುಲು ಎತ್ತು ಪಂಡಲೆಲ್ಲ ಎಡ್ಡೆಡ್ಡೆ ಬೇಲೆಗೆ ಪೋಲಿ ಅತ್ತ ಅವೇ ಇಂಚ ದಾದಾಪುಂಡು ಎತ್ತೋ ಸರ್ತಿ ಈ ಜೋಕುಲೆಗ್ ಇಂಚ ಬೇಲೆ ಪುರ ಮಲ್ಪದ್ ಕಮ್ಮಿ ಸಂಬಳಗಲಾಪುಂಡು ಕೆಲವರು ಸಂಬಳ ಎಲ್ಲ ಕೊರ್ಪುಜೇರು ಬಂದ್ಪೇರು ಅಂಚಪುರ ಮಂತ ಅಕ್ಲೆಗೆ ಬಂಗ ದೆತ್ತುಂಡ ಅಕಲ ಬಾಲ್ಯನ್ನ ಅಕ್ಲೆಡ್ದು ಒಯ್ತು ದೆತ್ತೋನ್ ಲೆಕ್ಕ ಅತ್ತ
0: ಜೋಕುಲು ಇಲ್ಲದ ಬೇಲೆ ಪುರ ಕಲ್ಪೋಡು ಅವು ಬೇಲೆ ಅಂದ ಇನ್ನು ಪಣ್ಪುಜೇರ ಅವು ಬಂಡ ನಮ್ಮ ಇಲ್ಲ ನಮ್ಮ ಕರ್ತವ್ಯ ಒಂಜಿ ಬಾಜನ ದೆಕ್ಕುಣಾವಡು ಒಂಜಿ ಬಟ್ಟಲು ಉಂಡು ನೆನೆ ದೆಕ್ಕದು ತೊರಳ್ತದ್ದು ದೀಪುಣಾವಡು ದುಪುರನಕ್ಕೆ ಬೇಲೆ ಅಂದ ಬಣಿಯರ
2: ಅಕ್ಲಕ್ಲಿನ ಬೇಲೆ ಮಲ್ಪುನ ಅಕ್ಲಕ್ಲಿನ ಜವಾಬ್ದಾರಿ ಪನ್ಪುನೆಲ್ಲ
0: ಸ್ವಾವಲಂಬನೆಯ ಬದುಕು ಅಂದು ಬಣಪೇರತ್ತ
1: ಅವು ಈ ಜೋಕುಲ್ ಒಂಜಿ ಸ್ವಭಾವ ತುಲ್ಲೆ ನಿಕ್ಲು ದಾದಾಂಡಲ್ಲ ಬೇಲೆ ಮಲ್ತೊಂದಿತ್ತಡ ರಪ್ಪ ಬದ್ ಕೆಲವೊಂದ್ಸಲ ಅಕುಲೇ ಬೇಲೆ ಅನ್ಪೇರ ಸುರು ಮನ್ಪೇರು ಬಾರಿ ಉಮೇದಿಡು ಅವು ಬೇಲೆ ಸರಿ ಟಾಪುಜಿ ಆಂಡ ಅಕ್ಲಿಗೆ ನಿಕ್ಲು ಬೇಲೆ ಬಂದಾಗ ಅವು ಮೇರು ಮಗಲ್ ಪನ್ಲೆಕ್ಕನೆ ಬಾಲ ಕಾರ್ಮಿಕ ಮನ್ಪೆರ ಬಲ್ಲಿ ಪಂಡದು ಬನ್ಪೇರು
0: ಅವು ಬಕ್ಕ ಎಂಚವಂಡ ಕೆಲವು ಬೇಳೆ ಸತೀಸ ನಿಕ್ ಅಂದ ಅಜುಪ್ಪು ನಮ ಇತ್ತ ಕೆಲವು ನಿಕ್ಲು ಪೂರ ಬೇಳೆ ಮಂತಂಡ ಬೊಕ್ಕ ದಾಣೆ ಪಡಿ ಇಲ್ಲದ ಕಲೆ ನೆರ್ಪೇರು ಎಂಚ ಈ ಬೇಳೆ ಮಲಿ ಪಂದ ಗುಳ್ಳು ಮಾರ ಬೇಳೆ ಮಲ್ತರು
2: ಅತ್ತ ಇತ್ತೆ ಪೂರ ಅಂಚ ಜೋಕ್ಲಿನ ಬೆನ್ಪಾವನೆ ಕಡಿಮೆ ಆತಂಡ ಸತೀಶ ಇತ್ತೆ ಅಂಚಿನ ಬಡ ಪತ್ತಲ ಬಾರಿ ಅಪರೂಪ ಆಂಡ ದುಂಬು ಪುರ ತೂಲೆಗೆ ಅಂಚ ಬೇಲೆ ಪೋದು ಶಾಲೆ ಕಲ್ತಿನ ಜೋಕುಲು ಏತು ಜನ ಇದ್ದೇರು ಎಡ್ಡೆಡ್ಡೆ ಸಾಧನೆ ಮಲ್ತನ ಕಲೆ ಏತು ಜನ ಇದ್ದೇರು ದಾದ ಬನ್ಪರು
0: ಅವು ಬುರಾಂದ್ ಬಕ್ಕ ಬಾಳೆ ಒಂಜಿ ಪಣ್ಣೊಂಟಲ್ ಮುರಣ್ಣಗ ಅವಂಜಿ ಸತೀಶ್ ಅಣ್ಣ ಆರ್ ಅಂಕಲ್ ಒಂಜಿ ಕ್ಯಾಮರಾ ತೂತೆ ಐಟೊಂಜಿ ಅಡ್ಡೆ ಪಟ ಕಂಡದ ನಡುಟು ಮಿನಿತ್ತದು ದೆಪ್ಪೋಡು ಒಂದು ಪಣ್ಣಂತ ಅವು ದಾಯಗೊಂದು ಹೆಂಗ ಅಂದಾಜಾಯಿ
2: ಅವು ಆಕ್ಲಿನ ಶಾಲೆ ದಾದನ ಪಂತ ಉಂಡಿಗೆ
1: ಸತೀಶ್
2: ಅವು ದಾದನ ಎಲ್ಲಂಜಿ ದಾದ ಪ್ರಕೃತಿ ದಾದ ಫಟತ ಪುರ ದೆಪ್ಪುನೊಂಜಿ ಪುರ ಪಂತ ಉಂಡಿಗೆ ಏರೆನ ಪಟ ಪೊರ್ಲು ಬರ್ಪುಂಡು ಒಂದು ಐಕಿತ್ತೆ ಮುರಾಣಿ ಹಿಡ್ದಿಂಚಿ ನಂದೊಂದು ಊರಿಗೂ ಪೋಯಿ ಊರಿಗೂ ಪೋಯಿ ಅಲ್ಪ ಕಂಡದ ನಡುಟು ಅಂತದ್ದು ಫೋಟೋ ದೆಪ್ಪೋಡು
1: ಕ್ಯಾಮರಾ ಬೋರ್ಡ್ಗೆನ
2: ಕ್ಯಾಮರಾ ಬೋರ್ಡು ಅಂಡ ಅಲ್ಲೆನ ಕೈಟ್ ಕೊರಂಡಾ ಒಂದು ಸತೀಶ್ ಅಣ್ಣ ಏರಾಂಡಲ್ಲ ಒಟ್ಟಿಗೆ ಬೋರ್ಡ್ ಅವ ಮಾತ್ರ
0: ಪಟ ದೆಪ್ಪರ ಪುರ ಜನನೇ ಬೋರ್ಡ್ ಸತೀಶ್ ಬತ್ತುಂಡ ಮೀನ್ ಅವು ಬಾರಿ ಪೊರ್ಲ ದಾಬಣ ಬಂದಿತ್ತ ಅಂಚಿನ ಒಂಜಿ ದಿಷ್ಟಿಲ ಉಂಡು ದಾಬಣ ಕಾಳಿ ಕಂಡದ ನಡುಟು ಅಂತ ಒಂಜಿ ಪ್ರಕೃತಿದ ಒಂಜಿ ನೀರು ಪರ್ತು ಪುನಃ ಆ ತನ್ನೆ ತೋಡುದ ನೀರು ಪಡಿಬುನ ಆ ಊರ ಅಂಚಿನ ಊರ ಚಿತ್ರ ದೆತ್ತುಂಡ
2: ಇತ್ತೆ ಅಲ್ಲೇನ ಮಂಡೆಡ್ ಬೇತಿನಿ ಯೋಚನೆ ಬಲ್ತೊಂದುಂಡು ಸತೀಶ್ ಅಣ್ಣ ಆ ಫೋಟೋ ದೆಪ್ಪುನ ದಿಸೆಟ್ ಇತ್ತೆ ಅಜ್ಜರನ ಒಂಜಿ ಎಡ್ಡೆ ಫೋಟೋಶೂಟ್ ಮಲ್ಪು ನೈಟ್ ಉಲ್ಲಲ್ ಎಂಚ ಪೂರ ಮಂಗಟ್ಟಾವಲ ಮಂಗಕೋಲ ಕಟ್ಟಾವಲ ಅಜ್ಜರೆಂದು ಎಂಕು
1: ಅಜ್ಜರಿಗೆ ಮುಟ್ಟಲೆ ಫೋಟೋಶೂಟ್
0: ಮುಟ್ಟಲೆ ಸುದ್ದಿ ನಮ್ಮ ಅಮುರ ಅನಿಪಾತಿರತ ಅಪ್ಪಗಣೆ ಪುರ ಎಡ್ಡೆ ಮುಟ್ಟಲೆ ಪುರ ಕೊಣತದ ಬಕ್ಕ ಊರುಡ್ದು ದೀತೆ ಅವು ಎಂಚ ಬಂಡ ಅವು ಬಕ್ಕ ಎಂಜಿ ನಾವ್ ಆನ್ಲೈನ್ ದ ಮುಟ್ಟಲೆ ಆತು ನಮ್ಮ ಲೈನ್ ದಾನೆ ಪಾತ್ರ ಪುರ ದೀತರ ಅವು ಇತ ನಾನು ಬರ್ಸ ಬತ್ತಿವಕ್ಕನೆ ಐತ ಶುರು ಆಪಣೆ
2: ಇತ್ತೆ ಪೂರ ಹಳ್ಳಿದ ಸ್ಟೈಲ್ ದ ಫೋಟೋ ಬೋರ್ಡ್ಗೆ ನನ್ನ ಅಜ್ಜರೇನು ಚಲ್ಲ ನಡು ಉಂತಾಯಿ ಜಿಂಡ
0: ಅತ್ತು ಬಾಲೆಗೆ ಎಂಚ ಪಂಡ ಒಂಜಿ ಕಲ್ಪುಣ ಉಮ್ಮೆದ ಅವು ನಮ ಪೂರ ಮುಲ್ಪ ಜೋಕ್ಲೆಗೆ ಬೋಡಾಯಿನ ಮಾಹಿತಿ ಕೊರೋಡಿ ಎಂಚಿನ ದಾನೆ ದುಂಬು ಪಿರ ಪುರ ಪಂಡಿ ದಾಖಲ ಅರ್ಥ ಅಂತ
2: ಬೊಕ್ಕ ಒಂಜೊಂಜಿ ಫೋಟೋ ಇತ್ತೆ ತೂಲೆ ಫೋಟೋ ಅಂದ್ರೆ ನಮ್ಮ ಪನ್ಪುನೆ ಆ ಫೋಟೋ ತಪ್ಪಿರೋಡು ಏತು ಕತೆ ಇಪ್ಪುಂಡು ಆ ಫೋಟೋ ಏತು ಕೆಲವು ಫೋಟೋ ಕ್ಲೈಡ್ ನಮಕ್ ಏತು ಮಾಹಿತಿ ತಿಕ್ಕೊಂಡತ್ತೆ ಸತೀಶ್ ಅಣ್ಣ.

0: ಅಂತ ಪಟ್ಟದೆಪ್ಪನ ಸತ್ತಿಸೇಬೂರ ಉಮ್ರಣಿ ಎಂಜಿನ ಒಂಜಿ ಮದ್ಮೆದ ಪಟಾಯಪ್ಪನ ತೂ ಅಂತಾನೆ ಅನ್ನ ಪಾತೆರೆ ಅಡಬೋಯ್ ಯಾಡು ಒಂಜಿ ಪಟ್ಟಿ ದೂರ ಹೊಡೆದು ಎಪ್ಪನೆ ಒಂಜಿ ಕೈ ತಲ್ದದೆ ಎಂಜಿನ ಆಯ್ಕೆ ಎಂಜಿನ ವೈಟ್ ಗೀಟಿ ಪುರ ಎಂಜಿನ ಪಣ್ಣು ಅಂತಾರ ಪಾಕಲಿ
1: ದಾದ ಗೊತ್ತೇ ಮಾಮಣ್ಣ ಆಯ್ತ ಫೋಟೋ ದೆಪ್ಪುನಾಗ ಆಯ್ತ ನಮಕ ಒಂಜಿ ಶೋಕುದ ಫೋಟೋ ತೋಜುನ ಆತೆ ಅಂಡ ಆಯ್ತ ಪಿರೌಡು ಒಂಜಿ ನೂ ದೆರೆದು ನೂತ ಇವ ಸರ್ತಿ ನಮ ಆತ ಫೋಟೋ ದೆತ್ತು ದಿಪ್ಪ ಸರಿ ಬತ್ತಿ ಪೂಜಿ ಆತ ದೆತ್ತಿನಟ್ಟು ವಾ ಒಂಜಿ ಲಾಯ್ಕ್ ಬತ್ತಿಪ್ಪುಂಡು
0: ಎಣ್ಣ ಪಾಠ ಒಂಜಿ ಸಾರಿ
1: ಅವು ಇರು ಮಂಡೆ ಬೆಚ್ಚ ದೆತ್ತ ನೋಡ್ಚಿ ಇರ್ನ ಫೋಟೋ ಲಾಯ್ಕ ದೆಪ್ಪುಗ ದೆತ್ತದ ಸರಿ ಬತ್ತ ಚಿಂದ ಏ ಉಂಡತ್ತೆ
2: ಅತ್ತ ಇರ ಅಂಚ ಬಂದ ನೆನಪಾಂಡ ಸತೀಶ್ ಅಣ್ಣ ಮುರಣಿ ಆ ಮೋಹನ ಇಲ್ಲತ್ತೆ ಬರೀತ ಇಲ್ಲ ಆಯೆ ಬತ್ತಿತ್ತೆ ಆ ಎಡ್ಡೆ ಫೋಟೋಗ್ರಾಫರ್ ಆಯೆ ದೆತ್ತನ ಫೋಟೋಕುಲು ಸುಮಾರು ಕಡೆಟ್ಟು ಸುಮಾರು ಜನ ಗಳಸದೆರಿಗೆ ಅಂಡ್ ಆಯೆಗೂ ಗಳಸನೆ ಇಟ್ಟು ಬೇಜಾರಿಜ್ಜಿ ಸತೀಶ್ ಅಣ್ಣ ಅಂಡ ಎನ್ನಡ ಒಂಜಿ ಪಾತೆರೆ ಪಂತುವೆರೆ ಯಾನೊಂಜಿ ಫೋಟೋ ದೈದೆ ಅಂದಾಂಡಲ ಒಂಜಿ ನೆನಪು ಬೋಡೆ ಅಂದು ಪನೊಂದಿತ್ತೆ
1: ಅವು ತಪ್ಪತ್ತೆ ಅಕ್ಲೇ ಒಂಜಿ ಕಾಪಿ ರೈಟ್ ಒಂದು ಬರ್ಪುಂಡತ್ತೆ ಅಂಚಪ್ಪನಾಗ ಅಕ್ಕಲ ಪುದರಾಂಡಲ ಪಾಡೋಡು ಇಜಿ ನನ್ನ ಅಕ್ಲಿಗೆ ತೆರಿಪವನಾಂಡಲ ತೆರಿಪೋಡು ಅಂಚ ಬೇತಕ್ಕಲ್ಲಿನ ಫೋಟೋ ಅವಡ್ ಅಕ್ಕಲಿನ ಬರಿತೀನಿ ನಾವು ನಮ್ಮ ಕಂಡದ್ದು ಗಲಸ್ಲೆ ಕಾಪುಂಡ
2: ಅಂದು ಬೊಕ್ಕತುಲೆ ಐತೆ ಫೋಟೋ ದೆಪ್ಪುನ ಅಕ್ಲು ಪುರ ಇಪ್ಪಿರ ಅಕ್ಲೇಡ ನಮ್ಮ ಬೇಗ ಫೋಟೋ ಎಪ್ಪ ತಿಕ್ಕೊಂಡು ಫೋಟೋ ಎಂಚ ಬೈದಣ್ಣ ಕೇನುವ ಅಕ್ಲೇನ ಬಂಗನ ಏರಾಂಡಲ ಕೇನುವೀರ ಇಜ್ಜಿ
1: ಅವೇ ಬೊಕ್ಕ ಈ ಇತ್ತ ಎಂಚಾತನ ಮದಿಮೆದೆಲ್ಲಡು ಪೂರ ಇರು ತೂಲೆ ಪಾಪ ಫೋಟೋಗ್ರಾಫರ್ ನಕ್ಕಡ ಮೊಬೈಲ್ ಕೊಡ್ದು ಒಂಜಿ ಫೋಟೋ ದೆಪ್ಪುಲೆ ಅನ್ಕೊಂಡು ಅಕ್ಲೇ ಜಾಸ್ತಿ
2: ಅವತ್ತಂದ್ರೆ ಈ ಸೆಲ್ಫಿಲು ಪುರ ದೆತ್ತೊಂದು ಉಂತುಂಡ ಅಕ್ಲೇಗ ಅಕ್ಲೇನ ಬೇಲೆ ಮಲ್ಪೇರ ಆ ಪೂಜಿ ಸತೀಶ್ ಅಣ್ಣ
0: ಒಂಜಿ ಸುದ್ದಿ ಗಂಡ ನಮ್ಮ ಎಂಕಲ್ ನಾ ಊರುದು ಅವು ಕುಸುಮಾಗ ಗೊತ್ತು ಅವು ಆಲ್ಬಾರ್ ಆಯ್ತಾ ಬಣ್ಣ ಮರ್ಮ ಹಾಗೆ ಎಂಜಿನ ಹುಷಾರಿಜ್ಜಂದ ಆಸ್ಪತ್ರೆಗೆ ಸೇರಿದೆ ಅಲ್ಪ ಎಂಜಿನ ಹಾಗೆ ನೆತ್ತೆರು ಕೊಡೋಡು ಬಣ್ತೇರಿಗೆ ಅವು ಎಂಚಿನ ಸಂಗತಿ ಎಂಚ ಅಂದು ಮಣಿತು ಮಾಹಿತಿ
2: ಅವು ಆ ಜವನೆಗ ಸತೀಶ್ ಅಣ್ಣ ಆಕ್ಸಿಡೆಂಟ್ ಆಯ್ನೆ ಮುರಣಿ ಅವು ನೆತ್ತೆರು ಸುಮಾರು ಪೋತುಂಡಿಗೆ ಅಂಚ ನೆತ್ತೆರದ ಅರ್ಜೆಂಟ್ ಉಂಡು ಮಾತ ಗ್ರೂಪ್ ಲೆಡ್ ಮೊಬೈಲ್ ಪೂರ ಪಾಡ್ದಿತ್ತೆರ್ ಅಂಡ ಒಂಜಿ ಇತ್ತೆ ಜವನೆರ್ ಪೂರ ಬೇಗ ಅಂಚಿನ ಸುದ್ದಿ ತಿಕ್ಕಿಂಡ ನೆತ್ತೆರ್ ಕೊರ್ಪೇರು ಅಂಚ ಪಾಡ್ದ ಅರ್ಧ ಗಂಟೆ ದುಲೈ ನೆತ್ತೆರದ ವ್ಯವಸ್ಥೆ ಆತಂಡ
1: ಅಂಚ ಅವುಂಜಿ ಅಡ್ಡೆ ಇತ್ತೆ ಪನ್ನಗ ಆಯ್ತ ನೆತ್ತೇರ್ ಕೊರ್ರೆ ಮಸ್ತ್ ಜನ ಜವನೀರ್ ತಯಾರು ಬೊಕ್ಕ ಇತ್ತ ನಮ್ಮ ಮೆಸೇಜ್ ವಾಟ್ಸಾಪ್ ಇಡು ಪೂರ ರಪ್ಪ ಮೆಸೇಜ್ ಪಾಸ್ ಆಪುಂಡು ಅಂಚ ಏರಾಂಡಲ್ ಅವ್ರಿ ಜವನೀರ್ ಅಲ್ಪ ರಪ್ಪ ತಿಕ್ಕು ಇರ್ ಮಾತ್ರ ಅಂಚ ಮಸ್ತ್ ಗುಂಪುಲ್ಲ ಉಲ್ಲತ್ತೆ ಕೆಲವು
0: ಅಂಚ ಎಂಕ್ಲೆ ಬರ್ಪ ಇಲ್ಲದ ಕೈತಲ್ದವ್ರಿ ಪೂವೆಗೆ ಪೋಣಗ ಬಂಡೆ ಆಯ್ ದುಂಬೆ ಚಲ್ಪಟ್ರಿ ಆಯ್ ಬಂಡೆ ಈ ಆ ಪೂಜೆ ಅಂಚ ಪೂರ ಐಕ್ಲ ಕೆಲವು ಪೂರ ಎಂಜಿನ ಒಂದು ಇಂಚ ಬೋಡು ಒಂದು ಪೂರ ಉಪ್ಪೋಡ ಆತ
2: ಅತಿ ಇತ್ತು ಪೂರ ಪಾತ್ರದಾನಗ ಸತೀಶ್ ಅಣ್ಣ ಯಾನು ಉಲ್ಲ ಅಲ್ಪ ದಿಕ್ಕೇಳ್ದ ಫೆಲಕಾಯ್ದ ದೋಸೆ ಮಲ್ಪು ಅಂದ್ರೆ ಕಾವಲಿ ಎಲ್ಲಿ ದೀತು ಬೈದೆ
0: ಅಲ್ಪಿ
2: ರಡ್ ದೋಸೆ ಮಾಯ್ತದ ನಿಕ್ಲೆ ಪತಂ ಬರ್ಪೆ ಸರಿ ಸರಿ
3: ಇದಮುಟ್ಟ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಕೇಂದರು ಪಾಲ್ ಪಡೆಯ ನಕಲು ಲತೀಶ್ ಪಾಲ್ದನೆ ಪ್ರವೀಣ್ ಅಮ್ಮೆಂಬಳ ಬೊಕ್ಕ ಅಕ್ಷತ ರಾಜ್ ಪೆರ್ಲಾ
4: ತುಳು ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಖಿಲಾಡಿ ಚಿತ್ರದ ಗೀತೆ ಅನ್ವರ್ ಸಾಗರ್ ಅವರ ಸಾಹಿತ್ಯಕ್ಕೆ ಸಂಗೀತ ಜತಿನ್ ಲಲಿತ್ ಅವರದ್ದು.

ಕೇಳೋಣ. ಜುರ್ಮ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಸಾಧನಾ ಸರ್ಗಮ್ ಹಾಡಿರುವ ಇಂಡೇವರ್ ಅವರ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ ರೋಷನ್.

ಕೇಳುಗರೇ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೇಗಿದೆ? ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ಭಾವಗೀತೆಗಳು, 6:50 ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಭತ್ತದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಹ ಪ್ರಾಧ್ಯಾಪಕರು ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ ಹರೀಶ್ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. ರಾತ್ರಿ 8:00 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರವಿದೆ. 8:35 ಭಾವಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, ರಾತ್ರಿ 9:30 ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲಿಖಿತಾ ಎಂಪಿ ಮತ್ತು ಸ್ವರ್ಣದಾಸ್. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ US ಪ್ರಸಾದ್ ಅವರ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ, 6:30 ಚಿಂತನ ಜಿಎಸ್ ಉಬರಡ್ಕ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಡಾಕ್ಟರ್ ಸಂತೋಷ್ ಅವರಿಂದ, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರೆ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ, ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05

ಒಳ್ಳೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 9 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ. 9:20 ಕನ್ನಡ ಚಿತ್ರಗೀತೆಗಳು. 10:00 ಬಾಲವೃಂದ. ಶ್ರೀ ಶಾರದಾ ಸಂಸ್ಕಾರ ಕೇಂದ್ರ ಸುರತ್ಕಲ್ ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ.

10:30 ಕಥಾ ಕಾಲಕ್ಷೇಪ ತುಮಕೂರು ಲಕ್ಷ್ಮಣದಾಸ್ ಅವರಿಂದ ಪ್ರಸಂಗ ಚುಂಚನಗಿರಿ ಮಹಾತ್ಮೆ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ಧಿ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. 12:35 ಆರೋಗ್ಯ ಸಂಚಿಕೆ, ವಿಕಿರಣ ಔಷಧಿಗಳು ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪ್ತಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾಹಿತಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯ, ಬಿಆರ್ ಛಾಯಾ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:30 ಚಕೋರಿ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಹೊಸ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ. 2:40 ನಾಟಕ ನರಕದ ನಾಯಿ, ಮೂಲ ಸರ್ ಆರ್ಥರ್ ಕಾನನ್ ಡಾಯ್ಲ್ ಅವರ ಇಂಗ್ಲಿಷ್ ಕಾದಂಬರಿ ದಿ ಹೌಂಡ್ ಆಫ್ ಬಾಸ್ಕರ್ ವಿಲ್ಸ್. ಕನ್ನಡ ಬಾನುಲಿ ರೂಪ ಮತ್ತು ನಿರ್ಮಾಣ ಕೆಟಿ ಕೃಷ್ಣಮೂರ್ತಿ. ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ, ಯುವ ಸಾಹಿತಿ ಗ್ಲಾನಿಶ್ ಜೂಡಾ ಮಾರ್ಟಿಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಮಾ ಆರ್ ಮಿತ್ರ. ಇವು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಷಡ್ ದಿವಸೀಯ ಯಾತ್ರಾಯೈ ಪ್ರಸ್ಥಿತಃ. ತೇನೋಕ್ತಂ ಯತ್ ಇಯಂ ಯಾತ್ರಾ ಫ್ರಾನ್ಸ್ ದೇಶೇನ ಸಹ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಾನ್, ಸ್ಲೋವಾಕಿಯಾ ದೇಶೇನ ಚ ಸಹ ದ್ವಿಪಕ್ಷೀಯ ಸಂಬಂಧಾನ್ ಸುದೃಢೀಕರ್ತುಂ ಕೇಂದ್ರಿತಾ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ಏವಿಯನ್ ನಗರೆ ಆಯೋಜ್ಯಮಾನೆ G7 ಶಿಖರ ಸಮ್ಮೇಳನೆ ಅಪಿ ಭಾಗಂ ಭಜಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಸೀಮವರ್ತಿ ಜನಪದೇಶು ಜನಸಾಂಖ್ಯಿಕೀಯ ಪರಿವರ್ತನ ವಿಷಯ ಉಚ್ಚಸ್ತರೀಯೋಪವೇಶನಸ್ಯ ಆಧ್ಯಕ್ಷಂ ಅಕರೋತ್. ಅಸಮಸ್ಯ ಜೋರಹಾಟ್ ವಾಯುಸೇನಾ ಕೇಂದ್ರೆ ಭಾರತೀಯ ವಾಯುಸೇನಾಯಾಃ N-32 ವಿಮಾನಂ ದುರ್ಘಟನಾಗ್ರಸ್ತಂ ಜಾತಂ. ಅಪಿ ಚ ಧರ್ಮಶಾಲಾಯಾಂ ಭಾರತ ಅಫ್ಘಾನಿಸ್ತಾನ ದೇಶಯೋಃ ಮಧ್ಯೆ ಪ್ರಥಮ ಏಕದಿವಸೀಯ ಕ್ರೀಡಾಯಾಂ ಪಣಕಂ ವಿಜಿತ್ಯ ಭಾರತೇನ ಪ್ರಥಮಂ ಕಂದುಕ ಕ್ಷೇಪಣಂ ಸ್ವೀಕೃತಂ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಷಡ್ ದಿವಸೀಯ ಯಾತ್ರಾಯೈ ಪ್ರಸ್ಥಿತಃ. ಗಮನಾತ್ ಪ್ರಾಕ್ ಪ್ರದತ್ತೆ ಏಕಸ್ಮಿನ್ ವಕ್ತವ್ಯೆ ತೇನ ಪ್ರೋಕ್ತಂ ಯತ್ ಭಾರತಸ್ಯ ರಣನೀತಿಕ ದೃಷ್ಟಿಕೋಣೆ ಫ್ರಾನ್ಸ್ ದೇಶಸ್ಯ ವಿಶಿಷ್ಟ ಸ್ಥಾನಂ ವರ್ತತೆ. ತೇನೋಕ್ತಂ ಯತ್ ಅಸ್ಯಾಃ ಯಾತ್ರಾಯಾಃ ಮುಖ್ಯಲಕ್ಷ್ಯಂ ಭಾರತ ಫ್ರಾನ್ಸ್ ದೇಶಯೋಃ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಾನಾಂ ಸುದೃಢೀಕರಣಂ ಇತ್ಯಸ್ತಿ. ಭಾರತೀಯ ಸಮಯಾನುಸಾರಂ ರಾತ್ರೌ 10:30 ಪ್ರಧಾನಮಂತ್ರಿ ಫ್ರಾನ್ಸ್ ದೇಶಸ್ಯ ನೀಸನಗರಂ ಪ್ರಾಪ್ಸ್ಯತಿ. ಪ್ರಧಾನಮಂತ್ರಿಣಃ ಆಗಮನಾತ್ ಪೂರ್ವಮೇವ ನೀಸನಗರೆ ಸ್ಥಿತೈಃ ಪ್ರವಾಸಿ ಭಾರತೀಯ ಸಮುದಾಯಸ್ಯ ಸದಸ್ಯೈಃ ನವೋದ್ಯೋಗ ಸಂಸ್ಥಾಪಕೈಃ ಉದ್ಯೋಗಪತಿಭಿಶ್ಚ ಮಹಾನ್ ಉತ್ಸಾಹಃ ಪ್ರದರ್ಶಿತಃ. ಅತ್ರಾಶಾಸ್ಯತೆ ಯತ್ ಇಯಂ ಯಾತ್ರಾ ಯುರೋಪೇನ ಸಹ ಭಾರತಸ್ಯ ಸಂಬಂಧಾನ್ ದೃಢೀಕರಿಷ್ಯತಿ. ಅಸ್ಮಾಕಂ ವಾರ್ತಾಹರೇಣ ಸೂಚಿತಂ ಯತ್ ಪ್ರಧಾನಮಂತ್ರಿಣಃ ಸ್ವಾಗತೀಕರ್ತುಂ ತತ್ರ ಮಹತ್ಯಃ ಸಜ್ಜಾಃ ವಿಹಿತಾಃ.

0: ಪ್ರವಾಸೀ ಭಾರತೀಯಾಶ್ಚ ಪ್ರಧಾನಮಂತ್ರಿಣಾ ಸಹ ಸಂವಾದಂ ಕರ್ತುಂ ಉತ್ಸುಕಾಃ ಸಂತಿ. ಅದ್ಯತ್ವೇ ಪ್ರಾಯಃ ದಶಸಹಸ್ರ ಭಾರತೀಯ ಛಾತ್ರಾಃ ಫ್ರಾನ್ಸ್ ದೇಶೆ ಅಧ್ಯಯನರತಾಃ ಸಂತಿ. ಸಹೈವ ಉಭಾವಪಿ ದೇಶೌ ತ್ರಿಂಶದಧಿಕ ದ್ವಿಸಹಸ್ರ ಪರ್ಯಂತಂ ಏತಾಂ ಸಂಖ್ಯಾಂ ತ್ರಿಂಶತ ಸಹಸ್ರಂ ಯಾವತ್ ಪ್ರಾಪಯಿತುಂ ಕಾರ್ಯರತೌ ವರ್ತೇತೆ. ಫ್ರಾನ್ಸ್ ದೇಶೇನ ಅಷ್ಟಾದಶ ವರ್ಷತಃ ಪಂಚತ್ರಿಂಶತ್ ವರ್ಷ ಪರ್ಯಂತಾನಾಂ ಆಯುವರ್ಗೀಯಾಣಾಂ ಕೃತೆ ಪಂಚವರ್ಷೀಯ ಶೆಂಗೆನ್ ವೀಸಾ ಸಹೈವ ದ್ವಿವರ್ಷೀಯ ಶಿಕ್ಷಾಪರಕ ಕಾರ್ಯಾನುಮತಿಃ ಏವಮೇವ ಯುವಾ ವ್ಯಾವಸಾಯಿಕ ಯೋಜನಾಯಾಶ್ಚ ನವೀನ ದ್ವಾರಾಣಿ ಉದ್ಘಾಟಿತಾನಿ. ಆಕಾಶವಾಣ್ಯಾ ಸಹ ಸಂವಾದ್ಯ ಫ್ರಾನ್ಸ್ ದೇಶೆ ನಿಯುಕ್ತಃ ಭಾರತಸ್ಯ ರಾಜದೂತಃ ಶ್ರೀ ಸಂಜೀವ್ ಸಾಂಗ್ಲಾ ಇತ್ಯಸೌ ಸಬಲಂ ಪ್ರೋಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ಇಯಂ ಯಾತ್ರಾ ಉಭಯ ದೇಶಯೋಃ ಜನಾನಾಂ ಪಾರಸ್ಪರಿಕ ಸಂಬಂಧಾನ್ ದೃಢಯಿಷ್ಯತಿ. ಅತ್ರಾಂತರೆ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ತಸ್ಯ ಇಯಂ ಐತಿಹಾಸಿಕ ಸ್ಲೋವಾಕಿಯಾ ಯಾತ್ರಾ ದ್ವಿಪಕ್ಷೀಯ ಸಂಬಂಧಾನ್ ಪ್ರಬಲೀಕರಿಷ್ಯತಿ. ಯಾತ್ರಾವಧು ಪ್ರಧಾನಮಂತ್ರಿ ಸ್ಲೋವಾಕಿಯಾ ದೇಶಸ್ಯ ನೇತೃಭಿಃ ಸಹ ಪ್ರಮುಖ ಕ್ಷೇತ್ರೇಷು ಸಹಯೋಗಂ ವರ್ಧಯಿತುಂ ಉಚ್ಚಸ್ತರೀಯ ಚರ್ಚಾಮಪಿ ವಿಧಾಸ್ಯತಿ. ಸ್ಲೋವಾಕಿಯಾ ಯಾತ್ರಾಂ ಪರಿಸಮಾಪ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸ್ಯ ಮಾಸಸ್ಯ ಷೋಡಶೆ ಸಪ್ತದಶೆ ಚ ದಿನಾಂಕೆ ಆಯೋಜ್ಯಮಾನೆ G7 ಶಿಖರ ಸಮ್ಮೇಳನೆ ಭಾಗಂ ಗ್ರಹೀತುಂ ಪುನಃ ಫ್ರಾನ್ಸ್ ದೇಶಂ ಗಮಿಷ್ಯತಿ. ಪ್ರಧಾನಮಂತ್ರಿಣಾ ಸ್ಪಷ್ಟೀಕೃತಂ ಯತ್ G7 ಸಮ್ಮೇಳನೆ ಭಾರತಸ್ಯ ಇಯಂ ಉಪಸ್ಥಿತಿಃ ವೈಶ್ವಿಕ ಪಟಲೆ ದೇಶಸ್ಯ ವರ್ಧಮಾನಂ ಗೌರವಂ ತಥಾ ಚ ಅನ್ಯ ದೇಶಾನಾಂ ಭಾರತಮಾಲಕ್ಷ್ಯ ದೃಢ ವಿಶ್ವಾಸಂ ಪ್ರದರ್ಶಯತಿ. ತೇನ ಏತದಪಿ ಪ್ರೋಕ್ತಂ ಯತ್ ಭಾರತಂ ನಿರಂತರಂ ಅಷ್ಟಮವಾರಂ G7 ಸಮ್ಮೇಳನೆ ಆಮಂತ್ರಿತಂ. ಅಂತತಃ ಪ್ರಧಾನಮಂತ್ರಿ ಜೂನ್ ಮಾಸಸ್ಯ ಅಷ್ಟಮ ದಿನಾಂಕೆ ಪೇರಿಸ್ ನಗರೆ ಸ್ವಯಾತ್ರಾಂ ಸಮಾಪಯಿಷ್ಯತಿ. ಯತ್ರ ಸಹ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನಾ ಇಮ್ಯಾನುಯೆಲ್ ಮೆಕ್ರಾನ್ ಇತ್ಯಮುನಾ ಸಹ ವಿವಾಟೆಕ್ 26th-2000 ಭಾಗಂ ಭಜಿಷ್ಯತಿ. ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಜನಸಂಖ್ಯಾ ಪರಿವರ್ತನಂ ಅಧಿಕೃತ್ಯ ಸಭಾಯಾಃ ಅಧ್ಯಕ್ಷತಾಂ ಅಕರೋತ್. ಅಪಿ ಚ ಜನಸಂಖ್ಯಾ ಆಯೋಗಂ ನಿರ್ದಿಷ್ಟವಾನ್ ಯತ್ ಸೀಮವರ್ತಿ ಜನಪದೇಷು ಜನಸಂಖ್ಯಾಯಾಃ ಪರಿವರ್ತನ ವಿಷಯೆ ಅಧ್ಯಯನಂ ಕುರ್ಯಾದಿತಿ. ಸಭಾಯಾಂ ಶ್ರೀಶಾಹ ಆಯೋಗಂ ಪರಿಸ್ಥಿತೇಃ ಸಮೀಕ್ಷಾರ್ಥಂ ಆದೇಶಂ ಪ್ರದತ್ತವಾನ್. ವಿಗತ ಮಾಸೆ ಕೇಂದ್ರ ಪ್ರಶಾಸನೇನ ಅವೈಧ ಪ್ರವಾಸನೆ ಅನ್ಯ ಅಸಾಮಾನ್ಯ ಕಾರಣೈಃ ಚ ಜನಸಂಖ್ಯಾಯಾಂ ಪರಿವರ್ತನ ವಿಷಯೆ ಅಧ್ಯಯನಾರ್ಥಂ ಉಚ್ಚಸ್ತರೀಯ ಸಮಿತೇಃ ಗಠನಂ ಕೃತಂ. ಭಾರತೀಯ ವಾಯುಸೇನೆಯಾ ಅಸಮರಾಜ್ಯಸ್ಯ ಜೋರಹಾಟ ಕ್ಷೇತ್ರೆ ಅದ್ಯ ಪ್ರಾತಃ AN-32 ವಿಮಾನ ದುರ್ಘಟನಾಯಾಂ ಪಂಚವಾಯುಸೈನಿಕಾನಾಂ ನಿಧನೆ ಶೋಕಃ ಪ್ರಕಟಿತಃ. ಏಕಸ್ಮಿನ್ ಸಾಮಾಜಿಕ ಪಟಲೆ ಪ್ರಕಾಶಿತೆ ಸಂದೇಶೆ ಭಾರತೀಯ ವಾಯುಸೇನೆಯಾ ಸೂಚಿತಂ ಯತ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ ಸಿಂಗಃ ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರಃ ಸಾರ್ಜೆಂಟ್ ಜಿತೇಂದ್ರ ಶರ್ಮಾ ವಾಯುಖೇಮಾ ರಾಮ್ ಕುಮಾವತಃ ಅಗ್ನಿವೀರಃ ವಾಯು ದಾನಿಶ್ ಆಲಂ ಚ ಅಸ್ಯಾಂ ವಿಮಾನ ದುರ್ಘಟನಾಯಾಂ ಪಂಚತತ್ವೇ ವಿಲೀನಃ. ವಾಯುಸೇನಾ ಶೋಕ ಸಂತಪ್ತ ಪರಿವಾರಾಣಾಂ ಪ್ರತಿ ಸಂವೇದನಾಂ ಪ್ರಕಟಿತವತಿ. ರಕ್ಷಾಮಂತ್ರಿ ರಾಜನಾಥ ಸಿಂಗಃ AN-32 ವಿಮಾನ ದುರ್ಘಟನಾಯಾಂ ಪಂಚವಾಯುಸೈನಿಕಾನಾಂ ನಿಧನೆ ಶೋಕಂ ಪ್ರಕಟಿತವಾನ್. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ newsonair ಚಲದೂರಭಾಷ್ಯತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಉತ್ತರಾಖಂಡಸ್ಯ ದೆಹರಾದೂನ ಸ್ಥಿತಾಯಾಂ ಭಾರತೀಯ ಸೈನ್ಯ ಅಕಾದಮ್ಯಾಂ 58th-100th ದೀಕ್ಷಾಂತ ಸಂಚಲನಂ ಅತೀವ ವೈಭವೇನ ಆಯೋಜಿತಂ. ಭಾರತೀಯ ಸೇನಾಯಾಃ ಶೌರ್ಯ ಪರಂಪರಾಯಾಂ ಅದ್ಯ 81th-400 ನೂತನಃ ಯುವಾಧಿಕಾರಿಣಃ ಸಮ್ಮಿಲಿತಾಃ ಅಭವನ್. ಅತ್ರಾವಸರೆ ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಸಮೀಕ್ಷಾ ಅಧಿಕಾರಿತ್ವೇನ ಅಸ್ಯ ಭವ್ಯ ಸಂಚಲನಸ್ಯ ನಿರೀಕ್ಷಣಂ ಅಕರೋತ್. ಅಯಮುತ್ಸವಃ ಛಾತ್ರ ಸೈನಿಕಾನಾಂ ಕಠೋರ ಸೈನ್ಯ ಪ್ರಶಿಕ್ಷಣಸ್ಯ ಸಫಲತಾಪೂರ್ವಕಂ ಸಮಾಪನಸ್ಯ ಪ್ರತೀಕಮಾಸೀತ್. ದೀಕ್ಷಾಂತ ಸಮಾರೋಹೆ ಯುವಾಧಿಕಾರಿಣಃ ಅನುಕರಣೀಯ ಅನುಶಾಸನಂ ನಿಷ್ಠಾಂ ಸೈನ್ಯ ಭಾವನಾಂ ಚ ಪ್ರದರ್ಶ್ಯ ಅತೀವ ಸುಸ್ಪಷ್ಟಂ ಸಂಚಲನಂ ಕೃತವಂತಃ. ಅಕಾದಮ್ಯಾಃ ಇತಿಹಾಸೆ ಮಹಿಳಾ ಛಾತ್ರ ಸೈನಿಕಾನಾಂ ದೀಕ್ಷಾಂತ ಸಮಾರೋಹಂ ವಿಶಿಷ್ಟ ಕೀರ್ತಿಮಾನತ್ವೇನ ವರ್ಣಯಂತಿ ರಾಷ್ಟ್ರಪತಿಃ ಅವದತ್ ಯತ್ ಇದಂ ದೇಶೆ ಮಹಿಳಾ ನೇತೃತ್ವಯುತಸ್ಯ ವಿಕಾಸಸ್ಯ ದಿಶಿ ಪ್ರೇರಣಾಸ್ಪದಮಸ್ತಿ.
1: I am specially delighted to

0: See, 9 women cadets. This is a watershed moment in the history of IMA. It is not only a milestone in the history of India's defense forces, but also an inspiring example of India's march towards women-led development. I am sure that many more women cadets will join the academy.
1: ಶ್ರೀಮತಿ ಮುರ್ಮುಹು ಯುವಾಧಿಕಾರಿಣಃ ಪ್ರಬೋಧಿತವತಿ ಯತ್ತೇ ಜೀವನೆ ನಿರಂತರಂ ಶಿಕ್ಷಾರ್ಥಿನಃ ಭವೇಯುಃ ಸಾಹಸಿಕ ನಿರ್ಣಯಾನ್ ಸ್ವೀಕುರುಯುಃ ಸಹೈವ ಸುರಕ್ಷಾ ಸಮಾಹ್ವಾನಾನಿ ಸಮ್ಮುಖೀಕುರುವಂತಃ ನೈತಿಕ ನೇತೃತ್ವಸ್ಯ ಪ್ರದರ್ಶನಂ ಕುರ್ಯುಃ.
0: ಇನ್ ಎನ್ ಎರಾ ಆಫ್ ರಾಪಿಡ್ಲಿ ಚೇಂಜಿಂಗ್ ಸೆಕ್ಯೂರಿಟಿ ಚಾಲೆಂಜಸ್, ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಅಂಡ್ ಕಾಂಪ್ಲೆಕ್ಸ್ ಗ್ಲೋಬಲ್ ಎನ್ವೈರನ್ಮೆಂಟ್ಸ್, ದ ಇಂಡಿಯನ್ ಆರ್ಮಿ ಮಸ್ಟ್ ರಿಮೇನ್ adaptive and future ready. I urge you to be lifelong leaders, learners, courageous decision makers and ethical leaders. As army officers, you will be responsible for leading, guiding and caring for the soldiers.
1: ರಕ್ಷಾಮಂತ್ರಿಣಾ ರಾಜನಾಥ ಸಿಂಹೇನ ಅದ್ಯ ನೂತನ ನಿಯುಕ್ತೇಭ್ಯಃ ಭಾರತೀಯ ವಾಯುಸೇನಾಯಾಃ ಅಧಿಕಾರಿಭ್ಯಃ ಪ್ರಬೋಧಿತಂ ಯತ್ ಪರಿವರ್ತಿತೆ ಸುರಕ್ಷಾ ವಾತಾವರಣೆ ತೈಹಿ ಡ್ರೋನ್ ವಿಮಾನಾನಾಂ ಉಪಗ್ರಹಾಣಾಂ ರೋಬೋಟಿಕ್ ಸದೃಶಾಣಾಂ ಯುದ್ಧ ಪ್ರವಿಧೀನಾಂ ಪ್ರಯೋಗೋ ವಿಧೇಯಃ. ಸಹ ಅದ್ಯ ಹೈದರಾಬಾದ್ ನಗರಸ್ಯ ಡುಂಡಿಗಲ ಸ್ಥಿತಾಯಾಂ ವಾಯುಸೇನಾ ಅಕಾದಮ್ಯಾಂ ಸಪ್ತದಶೋತ್ತರ ದ್ವಿಶತತಮಸ್ಯ ಸಂಯುಕ್ತ ದೀಕ್ಷಾಂತ ಸಂಚಲನಸ್ಯ ನಿರೀಕ್ಷಣಂ ಕುರ್ವನ್ನಾಸೀತ್. ತೇನೋದೀರಿತಂ ಯತ್ ಆಧುನಿಕ ಯುದ್ಧ ಪದ್ಧತೌ ಬಹೂನಿ ಪರಿವರ್ತನಾನಿ ಜಾತಾನಿ. ಅತಃ ಅಧಿಕಾರಿಭಿಃ ನವೀನ ಯುದ್ಧ ಪ್ರಣಾಳಿಭಿಃ ರಣನೀತಿಭಿಶ್ಚ ಸಹ ನಿರಂತರಂ ಸ್ವಜ್ಞಾನಂ ಪರಿಷ್ಕರಣೀಯಂ. ಅತ್ರಾವಸರೆ ರಕ್ಷಾಮಂತ್ರಿಣಾ ರಾಷ್ಟ್ರೀಯ ರಕ್ಷಾ ಅಕಾದಮ್ಯಾಂ ಪ್ರಶಿಕ್ಷಿತಾಃ ಮಹಿಳಾ ಛಾತ್ರಸೈನಿಕಾನಾಂ ಪ್ರಥಮ ಗಣಃ ಅಪಿ ವಾಯುಸೇನಾಯಾಂ ಔಪಚಾರಿಕ ರೂಪೇಣ ನಿಯುಕ್ತಃ. ಏತಾಃ ಮಹಿಳಾಃ ಗತವರ್ಷೆ NDA ಇತ್ಯತಃ ಉತ್ತೀರ್ಣಾಃ ಭೂತ್ವಾ ಶಾಖಾ ವಿಶಿಷ್ಟ ಪ್ರಶಿಕ್ಷಣಾರ್ಥಂ ವಾಯುಸೇನಾ ಅಕಾದಮ್ಯಾಂ ಪ್ರವಿಷ್ಟವತ್ಯಃ. ಭಾರತ ಅಫ್ಘಾನಿಸ್ತಾನ ದೇಶಯೋಃ ಮಧ್ಯೆ ಪ್ರಥಮ ಏಕದಿವಸೀಯ ಕ್ರೀಡಾ ಧರ್ಮಶಾಲಾಯಾಂ ಪ್ರವರ್ತತೆ. ಆದೌ ಪಣಕಂ ವಿಜಿತ್ಯ ಭಾರತೇನ ಪ್ರಥಮಂ ಕಂದುಕಕ್ಷೇಪಣಂ ಸ್ವೀಕೃತಂ. ಅಂತಿಮ ವಾರ್ತಾ ಲೇಖನ ಸಮಯಂ ಯಾವತ್ ಅಫ್ಘಾನಿಸ್ತಾನೇನ ಚತುಕ್ಷೇಪಚಕ್ರೇಷು ದ್ವಯೋಃ ಕ್ರೀಡಕಯೋಃ ಹಾನೌ ಚತುರ್ವಿಂಶತಿ ಧಾವನಾಂಕಾಃ ರಚಿತಾಃ ಇತಿ ವಾರ್ತಾಃ.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಭಾವಗೀತೆಯನ್ನ ಆಲಿಸೋಣ. HS ವೆಂಕಟೇಶಮೂರ್ತಿ ಸಾಹಿತ್ಯ ನೀಡಿ ಹಾಡಿದ್ದಾರೆ ಸಿ ಅಶ್ವಥ್, ಅರಳಿನಿಂತೆ ನಗುವಿನಂತೆ.

0: ಸಿ ಅಶ್ವಥ್ ಹಾಡಿರುವ ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೋಡೂರು ರಾಮಚಂದ್ರ ಭಟ್.
2: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30.
0: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.
3: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನೂ ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಗಿರು.
1: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ಧಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು

0: ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ಧಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ಧಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು, ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಚಿವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು, ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ

0: ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಗಳು ಇಂದು ವಿವಿಧ ವಯೋಮಾನದವರಿಗೆ ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ 10 ವರ್ಷದ ಬಾಲಕರಿಂದ 80 ವರ್ಷದ ವೃದ್ಧರವರೆಗೆ ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು 4 ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾ ಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ಧಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಿರಿ.
2: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
3: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್.
3: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
4: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
3: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
4: ವೆಬ್ ವಿಳಾಸ www.vips.puttur.org.
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್, ಪುತ್ತೂರು.
5: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
6: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ತ್ವರಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ ಅಥವಾ ಕೃಷಿ ರಕ್ಷಿಸಿ ಅಭಿಯಾನ, ಇದರ ಅಂಗವಾಗಿ ಭತ್ತದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಹರೀಶ್ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಿಸುವವರು ರಜನಿ ಭಟ್.
3: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಖೇತ್ ಬಚಾವೋ ಅಭಿಯಾನದಲ್ಲಿ ಇವತ್ತು ನಮ್ಮ ಜೊತೆ ICAR ಕೃಷಿ ವಿಜ್ಞಾನ ಕೇಂದ್ರ ಇದರಲ್ಲಿ ಬೇಸಾಯ ಶಾಸ್ತ್ರಜ್ಞರು ಸಹಾಯಕ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಹರೀಶ್ ಶೆಣೈ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತು ಭತ್ತದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಎಂಬ ವಿಚಾರದ ಬಗ್ಗೆ ನಮ್ಮೊಡನೆ ಮಾತನಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ.
4: ನಮಸ್ತೆ ಮೇಡಮ್.
3: ಸರ್, ಇವಾಗ ಭತ್ತದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಎಂದಕ್ಷಣ ನಮ್ಮ ಮುಂದೆ ಬರುವಂತಹ ಒಂದು ಪ್ರಶ್ನೆ, ಭತ್ತದ ಕೃಷಿಯ ಪ್ರಾಮುಖ್ಯತೆ ಏನು? ಅಂದ್ರೆ ನಾವು ಊಟ ಮಾಡ್ತೇವೆ ಇಲ್ಲಿ, ಆದ್ರೆ ಅದರ ಪ್ರಾಮುಖ್ಯತೆ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಇದರ ಬಗ್ಗೆ ಒಂದು ಹೇಳ್ಬೋದಾ?
4: ಭತ್ತ ಎಂಬುದು ಒಂದು ಪ್ರಮುಖ ಏಕದಳ ಧಾನ್ಯ ಅಂತ ನಾವು ಹೇಳ್ಬೋದು. ನಮ್ಮ ವಿಶ್ವದಲ್ಲಿ ಸುಮಾರು 60% ಒಂದು ವಿಸ್ತೀರ್ಣದಲ್ಲಿ ಈ ಒಂದು ಭತ್ತವನ್ನು ಬೆಳೀತಾ ಇದ್ದಾರೆ. ಇದರ ಒಂದು 90% ಭಾಗ ಏಷ್ಯಾ ಖಂಡದಲ್ಲಿ ಭತ್ತವನ್ನು ಬೆಳೆಯೋದನ್ನು ನಾವು ನೋಡ್ಬೋದಾಗಿದೆ. ನಮ್ಮ ಭಾರತದಲ್ಲಿ ಭತ್ತದ ಉತ್ಪಾದನೆ ಅಥವಾ ಅಕ್ಕಿ ಉತ್ಪಾದನೆ ವಿಶ್ವದಲ್ಲಿ ಇರುವಂತಹ ಎಷ್ಟು ಉತ್ಪಾದನೆ ಆಗ್ತಾ ಇದ್ರೆ ಶೇಕಡ 28% ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚೀನಾವನ್ನ ಹಿಂದಿಕ್ಕಿ ಭಾರತ ಇವತ್ತು ಉತ್ಪಾದನೆ ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ಹೇಳಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 9600 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನ ಬೆಳೀತಿದ್ದಾರೆ. ಇದು ಒಂದು ಪ್ರಮುಖವಾದ ಆಹಾರ ಬೆಳೆ ಅಂತ ನಾವು ಹೇಳ್ಬೋದು. ಇಲ್ಲಿ ಇದನ್ನ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ, ಇದರಲ್ಲಿ ಇದರ ಜೊತೆಗೆ ಬೆಟ್ಟು, ಮಜಲು, ಬಯಲು ಎಂಬ ಮೂರು ಒಂದು ಸನ್ನಿವೇಶದಲ್ಲಿ ರೈತ ಬಾಂಧವರು ಇದನ್ನು ಬೆಳೆಯುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಮುಂಗಾರಿನಲ್ಲಿ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾರೆ, ಹಿಂಗಾರು ಮತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಪ್ರದೇಶ ಆಗುತ್ತೆ. ಭತ್ತದ ಕೃಷಿಯ ಇದೊಂದು ಕೃಷಿ ಅಂತ ನಾವು ಹೇಳಕ್ಕಾಗಲ್ಲ, ಇದೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಭಾಗ ಅಂತ ನಾವು ಹೇಳ್ಬೋದು. ಇದರಲ್ಲಿ ಕೇವಲ ಕೃಷಿಕರು ಮಾತ್ರ, ಇದು ಇಡೀ ಒಂದು ಸಮಾಜ ಒಂದು ಭತ್ತದ ಕೃಷಿಯಲ್ಲಿ ತೊಡಗಿಸಿದೆ ಅಂತ ನಾವು ಹೇಳ್ಬೋದು. ಮತ್ತೆ ಇಲ್ಲಿ ಬೆಳೆಯುವಂತ ಭತ್ತ ಏನಿದೆ ಅದು ವಿಶಿಷ್ಟತೆ ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಬಿಳಿ ಅಕ್ಕಿಯನ್ನು ಬೆಳೆಯೋದನ್ನು ನೋಡಬಹುದು, ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಕುಚಲಕ್ಕಿಯನ್ನು ಹೆಚ್ಚು ಒಂದು ನಾವು ಬಳಕೆಯನ್ನು ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ಈ ಕೆಂಪು ತಳಿಯ ಭತ್ತದ ತಳಿಗಳನ್ನ ನಾವು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಪಯೋಗ ಮಾಡೋದನ್ನ ನಾವು ಗಮನಿಸಬಹುದಾಗಿದೆ.
3: ಇವಾಗ ಮುಂಗಾರು ಹಿಂಗಾರಿನ ಬಗ್ಗೆ ತಾವು ಇದರಲ್ಲಿ ಉಲ್ಲೇಖ ಮಾಡಿದರೆ, ಹಾಗಿದ್ರೆ ಮುಂಗಾರು ಹಂಗಾಮಿಗೆ ರೈತರು ಭತ್ತದ ಕೃಷಿಗೆ ಯಾವ ರೀತಿಯಲ್ಲಿ ತಯಾರಿ ನಡೆಸಬೇಕಾಗ್ತದೆ?
4: ಹೌದು, ಈಗಾಗಲೇ ಮುಂಗಾರು ಹಂಗಾಮು ಪ್ರಾರಂಭವಾಗಿದೆ. ಈ ಹಂತದಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖ ಆಹಾರ ಬೆಳೆಯಾಗಿರುವಂತಹ ಭತ್ತದ ಕೃಷಿಗೆ ರೈತರು ತಯಾರಿಯನ್ನು ನಡೆಸುವುದು ಅನಿವಾರ್ಯ. ಇದರಲ್ಲಿ ಒಂದು ಗದ್ದೆಯ ತಯಾರಿ ಇರ್ಬೋದು, ನೇಜಿಗಳ ತಯಾರಿ ಇರ್ಬೋದು, ಬೀಜ ಮತ್ತು ಗೊಬ್ಬರ ಮುಂತಾದ ಪರಿಕರಗಳನ್ನು ಕೊಂಡು ಮತ್ತೆ ಸಂಗ್ರಹ ಮಾಡಿಕೊಳ್ಳುವಂಥದ್ದು, ತಮ್ಮಲ್ಲಿ ಲಭ್ಯವಿರುವಂತಹ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡುವಂಥದ್ದು, ಮತ್ತು ಗದ್ದೆ ತಯಾರಿಯಲ್ಲಿ ಬಳಕೆ ಮಾಡುವಂಥ ಯಂತ್ರಗಳೇನಿದೆ, ಟಿಲ್ಲರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ನಾಟಿ ಯಂತ್ರ ಇರ್ಬೋದು, ಇವುಗಳ ಸುಸ್ಥಿತಿಯಲ್ಲಿ ಇದೆಯೋ ಇಲ್ಲವೋ ಇವನ್ನೆಲ್ಲ ಅವರು ಪರೀಕ್ಷೆ ಮಾಡಿ ಇದನ್ನು ಕೊಡೋದು ಬಹಳ ಮುಖ್ಯವಾಗಿರುವಂಥದ್ದು.
3: ಮುಂಗಾರಿನ ಹಂಗಾಮಿಗೆ ಯಾವ ರೀತಿ ತಯಾರಿ ನಡೆಸಬೇಕು ಅಂತ ಹೇಳಿದ್ರೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಶಿಫಾರಸು ಮಾಡಿರುವಂತಹ ಭತ್ತದ ತಳಿಗಳು ಯಾವುವು? ಯಾಕಂದ್ರೆ ಈಗ ಮುಂಗಾರಿಗೆ ತಯಾರಿ ನಡೆಸಬೇಕು ಅಂತಿದ್ರೆ ಭತ್ತದ ತಳಿಗಳ ಬಗ್ಗೆ ಮಾಹಿತಿ ಬೇಕು. ಈ ತಳಿಗಳ ವಿಶೇಷತೆ ಸಹ ಏನು ಅಂತ ಹೇಳ್ತೀರಾ?
4: ಖಂಡಿತ. ನಮ್ಮ ಕರಾವಳಿ ಪ್ರದೇಶದಲ್ಲಿ ಇದು ವಲಯ, ಕೃಷಿ ವಲಯ ಹತ್ತರಲ್ಲಿ ಬರುತ್ತೆ. ಇಲ್ಲಿ ಸುಮಾರು 3,500 mm ಅಷ್ಟು ಮಳೆ ಬರುತ್ತೆ. ಈ ಒಂದು ಪ್ರದೇಶಕ್ಕೆ ಒಂದು ಸೀಮಿತವಾಗಿ ಹಲವಾರು ಭತ್ತದ ತಳಿಗಳನ್ನ ಈಗಾಗಲೇ ಸಂಶೋಧನೆ ಮಾಡಿ ಬಿಡುಗಡೆಯಾಗಿದೆ. ಇದರೊಟ್ಟಿಗೆ ರೈತ ಬಾಂಧವರು ತಮ್ಮ ಸ್ಥಳೀಯ ತಳಿಗಳನ್ನು ಸಹ ಬಳಸ್ತಾರೆ. ಇಲ್ಲಿ ಪ್ರಮುಖವಾಗಿ ಇರುವಂತ ಒಂದು ತಳಿ ಅಂದ್ರೆ MO4 ಅನ್ನೋ ಒಂದು ತಳಿ. MO ಅಂದ್ರೆ ಮನ್ಕೊಂಪು ಅಂತೇಳಿ, ಮನ್ಕೊಂಪು ರಿಜಿಸ್ಟ್ರೇಷನ್ ಕೇರಳದಲ್ಲಿದೆ. ಇದರಲ್ಲಿ ಹಲವಾರು ತಳಿಗಳನ್ನ, ಇಲ್ಲಿ ಸುಮಾರು 22 ತಳಿಗಳನ್ನ ಇಲ್ಲಿ ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. 95ಕ್ಕಿಂತ ಮೊದಲು ಒಂದು 4-5 ತಳಿಗಳನ್ನ ಈ ಒಂದು ಪ್ರದೇಶಕ್ಕೆ ತಂದು, ಇದರಲ್ಲಿ MO4 ಅನ್ನೋ ತಳಿ ಇಲ್ಲಿ ಈ ಒಂದು ಪ್ರದೇಶಕ್ಕೆ ಉತ್ತಮವಾಗಿ ಬರುತ್ತೆ ಅಂತ ತಿಳ್ಕೊಂಡು ಇದನ್ನ ಭದ್ರಾ ಅನ್ನೋ ಹೆಸರಲ್ಲಿ 95ರಲ್ಲಿ ಬಿಡುಗಡೆಯನ್ನ ಮಾಡಿದ್ರು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ, ಇಲ್ಲಿ ಮೊದಲು ಭತ್ತದ ಸಂಶೋಧನಾ ಕೇಂದ್ರ ಒಂದು ಕಾರ್ಯಾಚರಣೆ ಮಾಡ್ತಾ ಇತ್ತು. ಈ ಒಂದು ಪ್ರದೇಶಕ್ಕೆ 95ರಲ್ಲಿ MO4 ಅನ್ನೋ ತಳಿ ಬಿಡುಗಡೆಯಾಗಿತ್ತು. ಈಗಾಗಲೇ ಬಿಡುಗಡೆಗೆ ಸುಮಾರು ಒಂದು 20-30 ವರ್ಷ ಆಗಿದೆ. ಇದು ತುಂಬಾ ಒಂದು ರೈತರಲ್ಲಿ ಒಂದು ಪಾಪ್ಯುಲರ್ ಆಗಿರುವಂತಹ ಒಂದು ಜನಪ್ರಿಯ ತಳಿ ಅಂತ ನಾವು ಹೇಳಬಹುದು. ಆದರೆ ಏನಂದ್ರೆ ಇದು ತುಂಬಾ ಹಳೆ ತಳಿಯಾಗಿರೋದ್ರಿಂದ ಬೇರೆ ತಳಿಗಳು ಸಹ ಬೇಕು ಅನ್ನೋ ಒಂದು ರೈತರ ಒಂದು ಬೇಡಿಕೆ. ಇದಕ್ಕೆ ಅನುಗುಣವಾಗಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇಲ್ಲಿಂದ ಈ ಒಂದು ಪ್ರದೇಶಕ್ಕೆ ಹಲವಾರು ತಳಿಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿರುವಂತದ್ದು ಅಂದ್ರೆ ಒಂದು ಸಹ್ಯಾದ್ರಿ ಬ್ರಹ್ಮ ಅಂತ. ಈ ಸಹ್ಯಾದ್ರಿ ಬ್ರಹ್ಮ ಅನ್ನೋ ಒಂದು ತಳಿ MO4 ಗೆ ಪರ್ಯಾಯವಾಗಿರುವಂತ ತಳಿ. MO4 ಗೆ ಎಲ್ಲಾ ಒಂದು ಹೋಲಿಕೆ ಆಗುತ್ತೆ. ಒಂದೇ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ.
1: ಉಚಿತ

0: ಒಂದು ವಿಶೇಷತೆ ಅಂದ್ರೆ ಇದರಲ್ಲಿ ಸ್ವಲ್ಪ ಹುಲ್ಲಿನ ಇಳುವರಿ ಜಾಸ್ತಿ ಬರುತ್ತೆ. ಇದು ಬಿಟ್ಟು ಬೇರೆ ಈ MF4 ಅನ್ನೋ ತಳಿ ಏನಿದೆ, ಈ ಜನಪ್ರಿಯತೆಯನ್ನ ಮನಗಂಡು ಇದರಲ್ಲಿಯೂ ಎಲ್ಲಾ ತಳಿ ವಿಶೇಷತೆಗಳನ್ನ ಸಹ ಇದರಲ್ಲಿ ಅನುಗುಣವಾಗಿದೆ. ಸೊ ಇದನ್ನ ಯಾ ರೈತರು ಬಂದವರು ಸೈದ್ರಿ ಬ್ರಹ್ಮ ಒಂದು ತಳಿಯನ್ನ ಯಾವುದೋ ಒಂದು ಉಪಯೋಗ ಮಾಡಬಹುದಾಗಿದೆ. ಇದರೊಟ್ಟಿಗೆ ಸೈದ್ರಿ ಪಂಚಮುಖಿ ಅನ್ನೋ ಒಂದು ತಳಿ ಸಹ ಇವತ್ತು ಹೊಸದಾಗಿ ಒಂದು ತಳಿಯನ್ನ ಬಿಡುಗಡೆ ಆಗಿದೆ. ಇದು ಏನಂದ್ರೆ ಮುಖ್ಯವಾಗಿ ಈ ನೆರೆ ಬರುವಂತಹ ಪ್ರದೇಶದಲ್ಲಿ ಇದನ್ನ ಬಳಕೆ ಮಾಡಬಹುದು. ಬೇರೆ ತಳಿಗಳಾದ್ರೆ ಏನಾಗುತ್ತೆ, ನೆರೆ ಬಂದ ಕೂಡ ಬಿದ್ದು ಅಲ್ಲಿ ತೆನೆ ಬಂದ ಸಂದರ್ಭದಲ್ಲಿ ನಷ್ಟ ಆಗೋದನ್ನ ನಾವು ಗಮನಿಸಬಹುದಾಗಿದೆ. ಆದ್ರೆ ಈ ಸೈದ್ರಿ ಪಂಚಮುಖಿ ಅನ್ನೋ ತಳಿ ಒಂದು ಬಯಲು ಗದ್ದೆಗಳಿಗೆ ಎಲ್ಲಿ ನೀರು ಬಂದು ನೆರೆ ಬಂದು ಅಲ್ಲಿ ಭತ್ತದ ಒಂದು ತಳಿಗಳು ಎಲ್ಲ ಅಥವಾ ಗಿಡಗಳು ಎಲ್ಲಿ ಬೀಳುತ್ತೆ ತೆನೆಗೆ ಬಂದಾಗ ಅಲ್ಲಿ ನಷ್ಟ ಆಗೋದನ್ನ ನಾವು ಗಮನಿಸಬಹುದು. ಇದು ಈ ತಳಿ ಸುಮಾರು 10-15 ದಿವಸ ಈ ಒಂದು ನೆರೆಯನ್ನು ತಡ್ಕೊಳ್ಳುತ್ತೆ, ಕೆಳಗೆ ಬೀಳುವುದಿಲ್ಲ. ಇದರಿಂದ ಈ ಒಂದು ಸೈದ್ರಿ ಪಂಚಮುಖಿ ಅನ್ನೋ ತಳಿ ತುಂಬಾ ಒಂದು ಈ ಬಯಲು ಗದ್ದೆಗಳಿಗೆ ಅಥವಾ ನೆರೆ ಬರುವಂತಹ ಪ್ರದೇಶಗಳಿಗೆ ತುಂಬಾ ಒಂದು ಜನಪ್ರಿಯವಾಗಿರುವಂತಹ ತಳಿ ಅಂತ ನಾವು ಹೇಳಬಹುದು. ಮೊದಲು ಫಲ್ಗುಣ ಅನ್ನೋ ತಳಿ ಇತ್ತು, ಅದರ ಬದಲಿಗೆ ಈ ಒಂದು ತಳಿ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಇದರ ಜೊತೆಗೆ ಕೃಷಿ ಇಲಾಖೆ ವತಿಯಿಂದ ಕೆಲವು ತಳಿಗಳಂದ್ರೆ MO4 ಜ್ಯೋತಿ ಇರ್ಬೋದು, ಬಿಳಿ ಜಯ ಇರ್ಬೋದು, ಇದನ್ನು ಸಹ ಬೆಳೀತಾ ಕೊಡ್ತಾರೆ. ಇದರೊಟ್ಟಿಗೆ ರೈತರಲ್ಲಿ ತುಂಬಾ ಜನಪ್ರಿಯವಾಗಿರೋ ಇನ್ನೊಂದು ತಳಿ ಅಂತಂದ್ರೆ ಅದು ಸ್ಥಳೀಯ ತಳಿ, ಅದು ಕಜೆ ಜಯ ಅಂತೇಳಿ. ಅದು ಏನಂದ್ರೆ ಒಂದು ವಿಶೇಷತೆ ಏನಂದ್ರೆ ಅದು ತುಂಬಾ ಒಂದು ರುಚಿಯಾದ ಒಂದು ಅಕ್ಕಿಯನ್ನು ಕೊಡುತ್ತೆ ಅನ್ನೋದು ರೈತರ ಒಂದು ಮನೋಭಾವನೆ. ಹಾಗಾಗಿ ಇದನ್ನು ಸಹ ಜಾಸ್ತಿ ರೈತರು ಬರೀತಾರೆ. ಆದರೆ ಅದಕ್ಕೆ ಪರ್ಯಾಯವಾಗಿ ಈಗಾಗಲೇ ಕಜೆ 25-9 ಅಂತೇಳಿ ಒಂದು ಹೊಸ ತಳಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಎಲ್ಲಾ ತಳಿಗಳು ಸಹ ಇವತ್ತು ಲಭ್ಯವಿದೆ. ಸೊ ರೈತ ಬಂದವರು ಇದನ್ನು ಸಹ ಬೆಳೆಯಲಿಕ್ಕೆ ಅವಕಾಶಗಳು ಇದೆ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಕಜೆ ಜಯ ಏನಿದೆ, ಕಜೆ 25-9 ಏನಿದೆ, ಇದು ಸಹ ಬೀಳೋದೇ. ಇದ್ರ ಕಂಡ ಸ್ವಲ್ಪ ದಪ್ಪ ಇರೋದ್ರಿಂದ ಕಜೆ ಜಯ ಏನಿದೆ ಸ್ವಲ್ಪ ಹಿಳ್ಳೆಗಳು ಕಡಿಮೆ ಬರುತ್ತೆ. ಅದಕ್ಕೆ ಕಜೆ 25-9 ಹೊಸ ಶುದ್ಧ ತಳಿಯಲ್ಲಿ ಕಂಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಬೀಳೋದಿಲ್ಲ. ಮತ್ತು ಕಜೆ ಜಯ ಯಾವ ರೀತಿಯ ಒಂದು ರುಚಿಯನ್ನು ಕೊಡುತ್ತೆ, ಅದೇ ಒಂದು ರುಚಿಯನ್ನು ಕಜೆ 25-9 ಹೊಸ ತಳಿ ಸಹ ಕೊಡ್ತಾ ಇರೋದು. ಇದು ನಾವು ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಳೆದ 2-3 ವರ್ಷಗಳಿಂದ ಸೈದ್ರಿ ಬ್ರಹ್ಮ, ಸೈದ್ರಿ ಪಂಚಮುಖಿ ಹಾಗೂ ಕಜೆ 25 ಇದನ್ನು ಪ್ರಾತ್ಯಕ್ಷಿಕಗಳನ್ನು ರೈತರ ಒಂದು ನೆರವು ನನಗೆ ಗಾಲ ಮಾಡಿ ರೈತರಿಂದ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಈ ಎಲ್ಲ ತಳಿಗಳು ಉತ್ತಮವಾಗಿ ಈ ಒಂದು ಪರಿಸರಕ್ಕೆ ಒಂದು ಪರ್ಫಾರ್ಮೆನ್ಸ್ ನೀಡಿದೆ ಅಂತ ನಮ್ಮ ಒಂದು ಭಾವನೆ. ಅದರಿಂದ ರೈತ ಬಾಂಧವರು ಎಲ್ಲ ಹೊಸ ತಳಿಗಳನ್ನು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಬಳಕೆ ಮಾಡ್ಬೋದು ಹಾಗೂ ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಅವಕಾಶಗಳಿದೆ ಅಂತ ಬಳಕೆ ಮಾಡಬಹುದಾಗಿದೆ ಅಂತ ನಾ ಹೇಳ್ತೀನಿ.
1: ಭತ್ತದ ತಳಿಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರಿ. ಈಗ ಸಾಮಾನ್ಯ ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಬೀಜವನ್ನು ಬಳಸಬೇಕಾಗ್ತದೆ?
0: ಭತ್ತದ ತಳಿಗಳು ಕೃಷಿಯಲ್ಲಿ ನಾವು ಭತ್ತದ ಬೀಜವನ್ನು ಬಳಕೆ ಮಾಡಬೇಕಾದ್ರೆ ನಾವು ಯಾವ ರೀತಿಯ ಒಂದು ಬಿತ್ತನೆಯನ್ನು ಯಾವ ಕ್ರಮದಲ್ಲಿ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುವಂತದ್ದು. ಈಗ ನಾವು ನೇರ ಬಿತ್ತನೆ ಮಾಡೋದಿದ್ರೆ ನಮಗೆ 30 kg ಭತ್ತದ ಬೀಜ ಬೇಕಾಗುತ್ತೆ, ಒಂದು ಎಕರೆಗೆ ಬೇಕಾಗಿರುವಂತದ್ದು. ಅದೇ ರೀತಿ ನಾವು ನೇರ ನಾಟಿ ಮಾಡೋದಿದ್ರೆ ಅಂದ್ರೆ ಒಂದು ನರ್ಸರಿಯನ್ನ ಮಾಡಿ ನೇಜಿಯನ್ನ ಮಾಡಿ ಅದರ ನಂತರ ನಾವು ಮುಖ್ಯ ಗದ್ದೆಗೆ ನಾವು ನಾಟಿ ಮಾಡೋದಿದ್ರೆ ಅಲ್ಲಿ 25 kg ಬೀಜ ಬೇಕಾಗುತ್ತೆ. ಇನ್ನು ನಾವು ಮೆಷಿನ್ ನಾಟಿ ಮಾಡೋದಿದ್ರೆ, ಯಾಕಂದ್ರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ತುಂಬ ಇದೆ. ಮೊದಲೇನಾಗ್ತಿತ್ತು, ಕೂಡು ಕುಟುಂಬಗಳು ಇರ್ತಿದ್ದು, ಒಂದು ಭತ್ತದ ಒಂದು ನೇಜಿ ಅಂದರೆ ಅದೊಂದು ಹಬ್ಬದ ವಾತಾವರಣ ಇರ್ತಿತ್ತು. ಎಲ್ಲರೂ ಸೇರಿ, ಹಿರಿಯರು ಅಥವಾ ಒಂದು ಕುಟುಂಬ ಅಥವಾ ಸುತ್ತಮುತ್ತಲ ಗ್ರಾಮದವರೆಲ್ಲ ಸೇರಿ ಒಂದು ನೇಜಿ ನಾಟಿ ಮಾಡುವಂಥ ಒಂದು ಕಾರ್ಯಕ್ರಮ, ಒಂದು ಹಬ್ಬದ ವಾತಾವರಣ ಆಗ್ತಾ ಇತ್ತು. ಆದರೆ ಇವತ್ತೇನಾಗ್ತಾ ಇದೆ, ಕೂಡು ಕುಟುಂಬಗಳು ಇಲ್ಲ, ಇರುವ ಒಂದು ಕುಟುಂಬಕ್ಕೆ ಹೆಚ್ಚು ಕುಟುಂಬಗಳು ವಿಘಟನೆಯಾಗಿ ಈಗ ಇರುವಂತಹ ಜನರು ಏನಿದೆ ಅದನ್ನು ಮಾಡಬೇಕಾದ್ರೆ ಕೂಲಿ ಕಾರ್ಮಿಕರು ಬೇಕಾಗುತ್ತೆ. ಸುಮಾರು 20-25 ಕೂಲಿ ಕಾರ್ಮಿಕರು ಬೇಕು. ಆದ್ರೆ ಇವತ್ತು ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ನಾವು ಈ ಒಂದು ಯಾಂತ್ರೀಕರಣಕ್ಕೆ ಹೋಗೋದು ಮೊರೆ ಹೋಗೋದು ಅನಿವಾರ್ಯ ಆಗಿದೆ. ಆದ್ರೆ ಯಾಂತ್ರೀಕರಣ ಮಾಡಬೇಕಾದ್ರೆ ಇಲ್ಲಿ ಸಹ ನಮಗೆ ಒಂದು 18 kg ಬೀಜ ಸಾಕಾಗುತ್ತೆ. ಇದನ್ನ ನಾವು ಟ್ರೇ ಮುಖಾಂತರ ಒಂದು ಒಂದು ಎಕರೆಗೆ ಸುಮಾರು ಒಂದು 80 ಟ್ರೇ ಬೇಕಾಗುತ್ತೆ. ಒಂದು 10% ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಏನಾದರೂ ಈ ಒಂದು ನೇಜಿಯಲ್ಲಿ ಅಥವಾ ಈ ನರ್ಸರಿಯಲ್ಲಿ ಏನಾದರೂ ರೋಗ ಅಥವಾ ನಾಯಿ ಅಥವಾ ಏನಾದರೂ ಡ್ಯಾಮೇಜ್ ಆಗೋ ಒಂದು ಸಂದರ್ಭ ಇದ್ದಾಗ, ಸೊ ಅದಕ್ಕಂತೇಳಿ ಒಂದು 10% ಜಾಸ್ತಿ ಮಾಡ್ಕೊಂಡು 100 ಟ್ರೇ ಮಾಡಿಕೊಂಡು ನಂತರ ಈ ಒಂದು ಈ ಯಂತ್ರಗಳ ಮುಖಾಂತರ ನಾವು ಭತ್ತದ ಒಂದು ಗದ್ದೆಯಲ್ಲಿ ನೆರೆ ನಾಟಿಯನ್ನು ಮಾಡಬಹುದು. ಆದರೆ ನಾವು ಈ ಒಂದು ನಾಟಿ ಮಾಡೋ ಸಂದರ್ಭದಲ್ಲಿ, ಭತ್ತದ ನಾಟಿ ಮಾಡೋ ಸಂದರ್ಭದಲ್ಲಿ ಯಾವಾಗ ನಾಟಿ ಮಾಡೋದು ಅಂದ್ರೆ ಬಹಳ ಮುಖ್ಯವಾಗಿರುತ್ತೆ. ಈಗ ನಾವು ನೇಜಿ ಮಾಡ್ತೀವಿ, ಅದನ್ನು ಭತ್ತದ ನಾಟಿ ಮಾಡಬೇಕಾದ್ರೆ 22-25 ದಿವಸದ ವಯಸ್ಸಿನ ರಾಯದ ಸಸಿಯನ್ನು ನಾವು ನಾಟಿ ಮಾಡಬೇಕು. ಈಗ ನಮಗೆ ಅದು ಗೊತ್ತಾಗಲಿಲ್ಲ ಅಂತಂದರೆ ನಾವು 5 ಪೂರ್ಣ ತೆಲದ ಎಲೆ ಬಂದಂಥ ಸಸಿಯನ್ನು ತೆಗೆದು ನಾವು ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡೋ ಸಂದರ್ಭದಲ್ಲಿ ನಾವು ತುದಿಯನ್ನು ಕಟ್ ಮಾಡಿ ನಾಟಿ ಮಾಡಬೇಕು. ಇದರ ಮುಖ್ಯ ಉದ್ದೇಶ ಏನಂದರೆ, ತುದಿಯಲ್ಲಿ ಕೆಲವೊಮ್ಮೆ ಕೀಟಗಳು ಒಂದು ಮೊಟ್ಟೆಯನ್ನು ಇಟ್ಟಿರುತ್ತೆ. ಸೊ ಆ ಮೊಟ್ಟೆಯನ್ನು ತೆಗೆದು ಅಂದರೆ ಅಲ್ಲಿ ಮುಂದೆ ಬರುವಂಥ ಕೀಟದ ಒಂದು ಬಾಧೆಯನ್ನು ತಡೆಗಟ್ಟಲಿಕ್ಕೆ ಇದು ಸಹಾಯ ಆಗುತ್ತೆ. ಇದ್ರ ಜೊತೆಗೆ ತುದಿಯನ್ನು ಕಟ್ ಮಾಡಿದ್ರೆ ಸೈಡನ್ನು ಬರುವಂಥ ಒಂದು ಹಿಳ್ಳೆಗಳು ಜಾಸ್ತಿ ಬರುತ್ತೆ. ಇದನ್ನು ನಾವು ಮಾಡಲಿಕ್ಕೆ ಇದು ಒಂದು ಪ್ರಯೋಜನ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. 22-25 ದಿವಸ ಅದು ಸಸಿ 2 ಇಂಚು ಆಳದಲ್ಲಿ ನಾವು ನಾಟಿ ಮಾಡಬೇಕು. ಆ ಬೇರು ಮೇಲೆ ಬರುವುದಕ್ಕೆ ಬೇರು ಸೀದಾ ಕೆಳಗೆ ಹೋಗಬೇಕು. ಕೆಸರಗದ್ದೆಯಲ್ಲಿ ನಾವು ನಾಟಿ ಮಾಡಬಹುದಾಗಿದೆ. ಇನ್ನು ಇನ್ನೊಂದು ಪದ್ಧತಿ ಅಂದರೆ SRI ಪದ್ಧತಿ ಅಂತ ಹೇಳ್ತೀವಿ. ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತೇಳಿ ಇಲ್ಲಿ ನೀರು ಉಳಿತಾಯ ಮಾಡುವ ಒಂದು ಕ್ರಮ ಇದು. ಇಲ್ಲಿ ಏನಂದ್ರೆ ಕೇವಲ 2-3 kg ಅಷ್ಟು ನಾವು ಬೀಜವನ್ನು ಬೇಕಾಗುತ್ತೆ. ಇದು ಇಲ್ಲಿ ಏನಂದ್ರೆ ನಾವು ಎಳೆಯ ಸಸ್ಯಗಳು 12-15 ದಿವಸ ಸಸ್ಯಗಳು ಒಂದು 20

ಸೆಂಟಿಮೀಟರ್ 25 ಸೆಂಟಿಮೀಟರ್ ಇಷ್ಟು ಒಂದು ಅಂತರದಲ್ಲಿ ನಾವು ನಾಟ್ಯನ್ನ ಮಾಡ್ತೀವಿ. ಸೊ ಇಲ್ಲಿ ಏನಂದ್ರೆ ಎಳೆಯ ಸಸಿ ಇರೋದ್ರಿಂದ ಮತ್ತೆ ಒಂದೇ ಒಂದು ಸಸಿ ಹಾಕ್ತಾ ಇರೋದ್ರಿಂದ ಅದು ಹೆಚ್ಚು ಒಂದು ಸುತ್ತಮುತ್ತಲಿರೋ ಯಾವ ಒಂದು ನೈಸರ್ಗಿಕ ಸಂಪನ್ಮೂಲ ಇದೆ ಸೊ ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡು ಹೆಚ್ಚು ಒಂದು ಹಿಳ್ಳೆಗಳು ಬರೋದು, ಇಳುವರಿ ಬರೋದನ್ನ, ಮುಖ್ಯವಾಗಿ ಭತ್ತದ ಒಂದು ಇದು ಹುಲ್ಲಿನ ಇಳುವರಿ ಸಹ ಜಾಸ್ತಿ ಬರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಆದ್ರೆ ಇದು ಏನಂದ್ರೆ ನೀರು ಉಳಿತಾಯ ಮಾಡಲಿಕ್ಕೆ, ಅಂದ್ರೆ ಇಲ್ಲಿ ಇದನ್ನ ನಾವು 2ನೇ ಸೀಸನ್ ಅಲ್ಲಿ ಮಾಡಬಹುದು ಅಥವಾ ಇಲ್ಲಿ ನೀರಿನ ಒಂದು ಕಡಿಮೆ ಇದೆ ಅಂತ ಪ್ರದೇಶದಲ್ಲಿ ಮಾಡಬಹುದು. ನಮ್ಮಲ್ಲಿ ಈಗಾಗಲೇ 1,500 ಮಿಲಿಮೀಟರ್ ಅಷ್ಟು ಮಳೆ ಬರೋದ್ರಿಂದ ಈ ಒಂದು

0: ರೀತಿಯಾದಂತಹ ಬೀಜೋಪಚಾರ ಮಾಡಬೇಕಾಗುತ್ತೆ, ಹಾಗೂ ಅದರ ಪ್ರಯೋಜನಗಳು ಏನು?
1: ನಾವು ಬೀಜವನ್ನು ಬೀಜೋಪಚಾರವನ್ನು ಮಾಡೋದು ತುಂಬ ಒಳ್ಳೆಯದು, ಯಾಕಂದರೆ ಇದು ಇದರಿಂದ ಮುಂದೆ ಬರುವಂಥ ರೋಗದ ಬಾಧೆ ಅಥವಾ ಕೀಟದ ಬಾಧೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಪ್ರಥಮವಾಗಿ ಏನಂದರೆ ಒಂದು ಉಪ್ಪು ನೀರಿನ ಉಪಚಾರ ಅಂತ ನಾವು ಹೇಳ್ತೀವಿ. ಉಪ್ಪು ನೀರಿನ ಉಪಚಾರ ಅಂದರೆ ಒಂದು ಪಾಲು ಉಪ್ಪಿಗೆ ನಾಲ್ಕು ಪಾಲು ನೀರು, ಅಂದರೆ ಒಂದು ಕೆ ಜಿ ಕಲ್ಲುಪ್ಪಿಗೆ ನಾಲ್ಕು ಪಾಲು ನೀರಷ್ಟು ಹಾಕಿ ದ್ರಾವಣವನ್ನು ಸರಿಯಾಗಿ ಕಲಸಿ ಅದರಲ್ಲಿ ನಾವು ಬೀಜವನ್ನು ಹಾಕಬೇಕಾಗುತ್ತೆ. ನಂತರ ಮೇಲೆ ತೇಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ, ಸರಿಯಾಗಿ ಕಲಸಿದ ನಂತರ ಮೇಲೆ ಒಂದು ಅರ್ಧ ತುಂಬಿದ ಬೀಜ ಮತ್ತು ಜುಳ್ಳು ಬೀಜ ತೇಲುತ್ತೆ. ಸೊ ಮೇಲೆ ತೇಲುವಂಥ ಬೀಜವನ್ನು ತಿರಸ್ಕರಿಸಿ ಕೆಳಗೆ ಉಳಿದಂಥ ಬೀಜವನ್ನು ಸರಿಯಾಗಿ ನೀರಲ್ಲಿ ತೊಳೆದು ನಂತರ ಅದು ಉಪ್ಪಿನಂಶ ಹೋಗಿದ್ದಿಲ್ಲ ಅಂತ ಪರೀಕ್ಷೆ ಮಾಡಲಿಕ್ಕೆ ಒಂದೆರಡು ಬೀಜವನ್ನು ಬಾಗಿಲಿಟ್ಟು ನೋಡಿ ಪರೀಕ್ಷೆ ಮಾಡಿ ನಂತರ ಆ ಒಂದು ಬೀಜವನ್ನು ನಾವು ಮುಂದಿನ ಒಂದು ಕ್ರಮಕ್ಕೆ ರೈತರು ಏನು ಮಾಡ್ತಾರಂದರೆ ಆ ಒಂದು ಬೀಜವನ್ನು ತೆಗೆದ ನಷ್ಟರ ಒಂದು ದಿನ 24 ಗಂಟೆ ಅಷ್ಟು ನೀರಲ್ಲಿ ಮುಳುಗಿಸಿಟ್ಟು ನಂತರ ನೀರನ್ನು ಬಸಿದು ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಒಂದು ಮೂಲೆಯಲ್ಲಿಟ್ಟು ಅದರ ಮೇಲೆ ಕಲ್ಲಿಗೆಲಿಟ್ಟು ಅದು ಒಂದು ತಾಪಮಾನ ಜಾಸ್ತಿ ಆದಾಗ ಅಲ್ಲಿ ಮೊಳಕೆ ಬರುತ್ತೆ. ಸೊ ಈ ಮೊಳಕೆ ಬಂದಂಥ ಬೀಜವನ್ನು ನೆಕ್ಸ್ಟ್ ಅವರು ನೇಜಿ ಮಾಡೋದಾಗಲಿ ಅಥವಾ ಒಂದು ಟ್ರೇಗ್ ಹಾಕೋದಾಗಲಿ ಬೇರೆ ಯಾವುದು ಕ್ರಮಕ್ಕೆ ಅಥವಾ ನೇರ ಬಿತ್ತನೆಗಾಗಲಿ ಉಪಯೋಗ ಮಾಡ್ಬೋದಾಗಿದೆ. ಆದರೆ ಇದಕ್ಕಿಂತ ಮೊದಲು ಇದು ಒಂದು ಅರ್ಧ ಗಂಟೆ ಕೆಲಸ. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ನೀರಲ್ಲಿ ಹಾಕ್ತಾರೆ, ಒಂದು ಜೊಳ್ಳು ಬೀಜ ತೆಗಿತಾರೆ. ಆದರೆ ಒಂದು ಈ ಅರ್ಧ ತುಂಬಿದ ಬೀಜ ಏನಿದೆ ಇದಕ್ಕೆ ಮೊಳಕೆ ಹೊಡೆಯುವ ಶಕ್ತಿ ಇದೆ, ಆದರೆ ಒಂದು ಕೀಟ ರೋಗದ ಬಾಧೆ ತಡ್ಕೊಳ್ಳುವ ಶಕ್ತಿ ಇರೋದಿಲ್ಲ. ಇದರಲ್ಲಿ ಹಿಳ್ಳೆಗಳು ಸಹ ಕಡಿಮೆ ಇರುತ್ತೆ, ಇದರಿಂದ ಇಳುವರಿಯೂ ಸಹ ಕಡಿಮೆ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಉಪ್ಪು ನೀರಿನ ಉಪಚಾರ ಮಾಡಿದಾಗ ಸುಮಾರು ಒಂದು 1-2 ಕೆಜಿಯಷ್ಟು ಈ ಒಂದು ಇಂಥ ಒಂದು ಉಪಯೋಗವಿಲ್ಲದ ಬೀಜಗಳು ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಮಗೆ ಒಳ್ಳೆಯ ಬೀಜ ಮಾತ್ರ ಸಿಗುತ್ತೆ. ಮುಂದೆ ಇದು ಈ ಒಂದು ಇದರಿಂದ ಬರುವಂಥ ಅಂದರೆ ಬಿತ್ತಿದಂತೆ ಬೆಳೆ ಅಂತ ನಾವು ಹೇಳ್ತೀವಿ. ಸೊ ಈ ಬೀಜ ಒಳ್ಳೆ ಬೀಜದಿಂದ ಬರುವಂಥ ಬೆಳೆಯಿಂದ ಯಾವುದೇ ಕೀಟ ರೋಗದ ಬಾಧೆ ಬರೋದಿಲ್ಲ, ಇದರಿಂದ ಕಡಿಮೆ ಆಗುತ್ತೆ. ಇದರೊಟ್ಟಿಗೆ ಹಿಳ್ಳೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಆರೋಗ್ಯಕರವಾದ ಒಂದು ಬೆಳೆ ಬರುತ್ತಂತ ನಾವು ಹೇಳ್ಬೋದಾಗಿದೆ. ಇದು ಒಂದು ಭಾಗ. ಇದು ಅಂದರೆ ನಾವು ಈ ಉಪ್ಪು ನೀರು ಉಪಚಾರ ಮಾಡಿ ಹೊರಗೆ ಬಂದಂಥ ಅಂದರೆ ಹಸಿ ಇರುತ್ತೆ ಆ ಬೀಜ. ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಉಪಚಾರವನ್ನು ನಾವು ಮಾಡಬೇಕು. ಸಾಮಾನ್ಯವಾಗಿ ರೈತ ಬಾಂಧವರು ಈಗ ಏನಂದರೆ ಮುಖ್ಯವಾಗಿ ಇದರಲ್ಲಿ ಬರುವಂಥ ಒಂದು ಪ್ರಮುಖವಾದ ರೋಗ ಅಂದರೆ ಬೆಂಕಿ ರೋಗ. ಈ ಬೆಂಕಿ ರೋಗಕ್ಕೆ ಮೂಲ ಅಂದರೆ ಬೀಜದಲ್ಲಿ ಒಂದು ಇರುವಂಥದ್ದು, ಬೀಜದಲ್ಲಿ ಆ ಒಂದು ಸೂಕ್ಷ್ಮಜೀವಿಗಳಿರುತ್ತೆ. ಆದ್ದರಿಂದ ಆ ಸೂಕ್ಷ್ಮಜೀವಿಗಳಿಗೆ ನಾವು ಉಪಚಾರವನ್ನು ಮಾಡಬೇಕು. ಇದು ಏನಂದರೆ ಮೊದಲನೇದು ಉಪ್ಪು ನೀರಿನ ಉಪಚಾರ ಅಂದರೆ ಒಳ್ಳೆಯ ಬೀಜವನ್ನು ಆಯ್ಕೆ ಮಾಡುವಂಥದ್ದು. ಎರಡನೇ ಉಪಚಾರ ಅಂದರೆ ಆ ಬೀಜದಲ್ಲಿ ಇರುವಂಥ ಸೂಕ್ಷ್ಮಜೀವಿಗಳು ಅಂದರೆ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಒಂದು ತೆಗೆಯುವಂಥದ್ದು. ಇದಕ್ಕೆ ಏನು ಮಾಡಬೇಕಂದ್ರೆ ಸಾಮಾನ್ಯವಾಗಿ ಒಂದು ಶಿಲೀಂದ್ರನಾಶಕ ಒಂದು ಸಿಗುತ್ತೆ ಬಾವಿಷ್ಟಿನ ಅಂತೇಳಿ, 1 ಕೆಜಿಗೆ 1 ಗ್ರಾಮ ಲೆಕ್ಕದಲ್ಲಿ ಹಾಕಿ ಕೈಗೊಂದು ಪ್ಲಾಸ್ಟಿಕ್ ಕಟ್ಕೊಂಡು ಸರಿಯಾಗಿ ಒಂದು ಬೀಜಕ್ಕೆ ಒದ್ದೆಯಾದ ಬೀಜ ಆಗಿರುತ್ತೆ, ಸರಿಯಾಗಿ ಲೇಪನವನ್ನು ಮಾಡಬೇಕು. ಇನ್ನು ನಾನು ಸಾವಯವ ಕೃಷಿಯನ್ನ ಮಾಡ್ತೀನಿ ಅಂತಂದ್ರೆ ಆ ಸಮಯದಲ್ಲಿ ನಾವು ಬೀಜಾಮೃತ ಅಂತ ಬರುತ್ತೆ ನೈಸರ್ಗಿಕ ಕೃಷಿಯಲ್ಲಿ, ಆ ಬೀಜಾಮೃತವನ್ನ ಮಾಡುವುದು. ಇದಕ್ಕೇನಾದ್ರೆ ಒಂದು ರಾತ್ರಿ ಒಂದು ಹಸಿ ಸೆಗಡೆಯನ್ನ ಒಂದು ನೀರಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ತಾಗುವಾಗಿ ಇಟ್ಟು ಬೆಳಿಗ್ಗೆ ಅದನ್ನು ಸರಿಯಾಗಿ ಹಿಂಡಿ ಅದಕ್ಕೆ ಸ್ವಲ್ಪ ಗಂಜಲವನ್ನು ಹಾಕಿ ಒಂದು ಸ್ವಲ್ಪ ಸುಣ್ಣದ ನೀರನ್ನು ಹಾಕಿ ನಂತರ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಸರಿಯಾಗಿ ಕಲಸಿ ಆ ಒಂದು ದ್ರಾವಣ ಏನಿದೆ ಅದನ್ನ ಬೀಜಕ್ಕೆ ಸರಿಯಾಗಿ ಲೇಪನವನ್ನು ಮಾಡಿಕೊಂಡು ಒಂದು 15-20 ನಿಮಿಷ ಇಟ್ಟು ನಂತರ ಮುಂದಿನ ಕ್ರಮಗಳು ರೈತರು ಸಾಮಾನ್ಯವಾಗಿ ರೈತರು ಮಾಡುವಂಥದ್ದು ಒಂದು ದಿನ 24 ಗಂಟೆ ನೀರಲ್ಲಿಟ್ಟು ನಂತರ ಅದನ್ನು ತೆಗೆದು ಆ ಒಂದು ಕ್ರಮವನ್ನು ಅವರು ಕೈಗೊಳ್ಳಬಹುದು. ಆದರೆ ಈ ಕ್ರಮಗಳು ಮಾಡೋದ್ರಿಂದ ರೈತ ಬಾಂಧವರಿಗೆ ಬರುವಂಥ ಬೀಜ ಏನಿದೆ ಬೀಜದಿಂದ ಹರಡುವಂಥ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಆಗುತ್ತೆ.
0: ಈಗ ನೋಡಿ, ಒಂದು ನೇಜಿ ಅಂತ ಹೇಳುವಾಗಲೇ ಒಂದು ಸುಂದರ ನಮಗೆ ಪರಿಕಲ್ಪನೆ, ಒಂದು ದೃಶ್ಯ ನಮ್ಮ ಕಣ್ಣ ಮುಂದೆ ಬರ್ತದೆ. ಈ ಭತ್ತದ ನೇಜಿಯನ್ನು ಯಾವ ರೀತಿ ತಯಾರಿಸಬೇಕು, ಹಾಗೂ ಇದರ ನಾಟಿ ಯಾವಾಗ ಮಾಡಬೇಕು, ಹಾಗೂ ಅದರಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳು?
1: ಭತ್ತದ ನಾವು ನೇಜಿಯನ್ನ ಮಾಡಬೇಕಾದ್ರೆ ಈಗಾಗಲೇ ನಾನು ಹೇಳಿದಾಗೆ ಯಾಂತ್ರಿಕತೆ ಭತ್ತದ ಮಾಡೋ ಸಂದರ್ಭದಲ್ಲಿ ನಾವು 180-100 ಟ್ರೇ ಅಷ್ಟು ಸಸಿ ಮಡಿಯನ್ನು ಮಾಡಿ ನಂತರ ಬೇಸಿನ್ಗೆ ಹಾಕಿ ನಾಟಿ ಮಾಡುವಂಥದ್ದು. ಆದರೆ ನಾವು ಭತ್ತದ ಗದ್ದೆಯಲ್ಲೇ ನಾಟಿ ಮಾಡಬೇಕು ಅಂದರೆ ಕೂಲಿ ಕಾರ್ಮಿಕರನ್ನು ಅವಲಂಬಿಸಿ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ನೇಜಿಯನ್ನು ಮಾಡಬೇಕಂದ್ರೆ ಒಂದು 25 ಕೆಜಿ ಅಥವಾ 30 ಕೆಜಿ ಸಸಿ ಮಡಿ ಈಗಾಗಲೇ ಮೊಳಕೆ ಬಂದಿರುತ್ತೆ, ಅದನ್ನು ನಾವು ಒಂದು 10% ಭಾಗ ಅಂದರೆ 1 ಎಕರೆ ನಾವು ಮಾಡೋದಿದ್ರೆ 10 ಸೆಂಟ್ಸ್ ಜಾಗದಲ್ಲಿ ನೇಜಿಯನ್ನು ಮಾಡಬೇಕಾಗುತ್ತೆ. ಒಂದು ಮೂಲೆಯಲ್ಲಿ ಹಾಕಿ ಅಲ್ಲಿ ಸರಿಯಾಗಿ ಒಂದು ನೀರನ್ನು ಕೊಟ್ಟು ಇದನ್ನು ಮಾಡಬೇಕು ಮತ್ತು 20-22 ದಿವಸಕ್ಕೆ ಇದನ್ನು ನಾಟಿಯನ್ನು ಮಾಡಬೇಕಾಗುತ್ತೆ. ಈಗ ಅಥವಾ ನಾವು ಒಂದು 5 ಪೂರ್ಣವಾಗಿ ತೆರೆದಂಥ ಎಲೆ ಬಂದ ಸಸಿಯನ್ನು ನಾಟಿ ಮಾಡುವಂಥದ್ದು ಮತ್ತು 2 ಇಂಚು ಆಳದಲ್ಲಿ ನಾಟಿ ಮಾಡಿ ಈಗಾಗಲೇ ನಾನು ಇದರ ಬಗ್ಗೆ ಹೇಳಿದ್ದೀನಿ. ನಂತರ ಇಲ್ಲಿ ಮುಖ್ಯವಾಗಿ ಒಂದು ಗಮನದಲ್ಲಿಡಬೇಕೇನೆಂದರೆ 1 ಚದರ ಮೀಟರ್ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ 1 ಚದರ ಮೀಟರ್ ಅಂದರೆ 3 ಅಡಿ ಉದ್ದ 3 ಅಡಿ ಅಗಲದಲ್ಲಿ ಕನಿಷ್ಠ 50 ಗುಣಿಗಳು ಇರಬೇಕು. 50 ಗುಣಿಗೆ ನಾನು ಈಗಾಗಲೇ ಹಲವಾರು ರೈತರ ಒಂದು ಗದ್ದೆಯಲ್ಲಿ ಇಳಿದು ನೋಡಿ ಎಣಿಸಿ ನೋಡಿದ್ದೀನಿ. ಸುಮಾರು ರೈತರಲ್ಲಿ ಇರುವಂಥದ್ದು 35-40 ಬಟ್ ಆದರೆ 50 ಗುಣಿಗಳಿದ್ದರೆ ನಮಗೆ ಇನ್ನೂ ಹೆಚ್ಚು ಇಳುವರಿ ಬರುತ್ತೆ, ಅಂದರೆ 10% ಈಗ ನೀವು ಎಷ್ಟು ತೊಗೋತಾ ಇದ್ದೀರಿ, ಈಗ 20 ಕ್ವಿಂಟಲ್ ತೊಗೊಂಡ್ರೆ ಇನ್ನೂ 10% ಹೆಚ್ಚು ಇಳುವರಿ ಅಂದರೆ 22ರವರೆಗೆ ನೀವು ತಗೊಳ್ಳಿಕ್ಕೆ ಅವಕಾಶಗಳಿದೆ. ಸೊ ಇಲ್ಲಿ ನಾವು ಅದನ್ನು ಕಳ್ಕೊತಾ ಇದೀವಿ ಅಂತ ನನಗನ್ಸುತ್ತೆ. ಸೊ ಈ 50 ಗುಣಿಗಳವರೆಗೆ ಮಾಡಿದರೆ ಈ ಒಂದು ಅಂತರದಲ್ಲಿ ಮಾಡೋದ್ರಿಂದ ಗಿಡ ಮತ್ತು ಗಿಡ ಸಸಿ ಮತ್ತು ಸಸಿ ಯಾವುದೇ ಒಂದು ಕಾಂಪಿಟೇಷನ್ ಇರೋದಿಲ್ಲ, ಅದು ಸರಿಯಾದ ಅದರ ಸ್ಥಾನದ ಸುತ್ತಮುತ್ತಲು ಇರುವ ದೈಸಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಳ್ಳುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಮತ್ತು ಪ್ರಾರಂಭದ ಹಂತದಲ್ಲಿ 1 ಇಂಚು ನೀರು

0: ಇದನ್ನು ನಿಲ್ಲಿಸಬೇಕಾಗುತ್ತೆ. ನಂತರ ಅದು ಬೆಳವಣಿಗೆ ಆಗ್ತಾ ಹೋದಕ್ಕೆ ಹೆಚ್ಚು ನೀರನ್ನು ಕೊಡಬೇಕಾದ್ರೆ ಒಂದು 2 ಇಂಚು ಅಂದರೆ 5 ಸೆಂಟಿಮೀಟರಷ್ಟು ನೀರನ್ನು ನಾವು ನಿಲ್ಲಿಸಬೇಕಾಗುತ್ತೆ. ಮತ್ತು ಕಟಾವು ಹಂತದಲ್ಲಿ ಬಂದಾಗ ಒಂದು 10 ದಿನ ಅದು ಕಳೆಯ ಕಾಳು ಕಟ್ಟಿದ ಕಳೆಯ ಒಂದು 2-3 ಬೀಜಗಳು ಹಸಿರಿದ್ದ ಸಂದರ್ಭದಲ್ಲಿ ನಾವು ನೀರನ್ನು ನಿಲ್ಲಿಸಬೇಕಾಗುತ್ತೆ. ಆವಾಗ ನೀರನ್ನು ನಿಲ್ಲಿಸಿದಾಗ ಅದು ತನ್ನಷ್ಟಕ್ಕೆ ತಾನೇ ಅದು ಕಟಾವಿಗೆ ಅಂದರೆ ಒಣಗುತ್ತೆ, ಆವಾಗ ನಾವು ಕಟಾವನ್ನು ಮಾಡಬಹುದಾಗಿದೆ. ಇನ್ನು ನೇರ ಬಿತ್ತನೆ ಮಾಡ್ತಾರೆ ಕೆಲವು ರೈತ ಬಾಂಧವರು. ಇಲ್ಲಿ ಏನಂದ್ರೆ ನಮಗೆ ಕೂಲಿ ಕಾರ್ಮಿಕ ಸಮಸ್ಯೆ ಇದೆ ಅಂದರೆ ನೇರ ಬಿತ್ತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನೀರನ್ನು ಬಸಿದು ಕೆಸರು ಗದ್ದೆಯಲ್ಲಿ ನಾವು ಬೀಜವನ್ನು ಹಾಕಬೇಕಾಗುತ್ತೆ. ನೀರಲ್ಲಿ ನಾವು ಹಾಕಿದಾಗ ಅಲ್ಲಿ ಬೀಜ ತೇಲ್ತಾ ಇದ್ರೆ ಅದು ಭೂಮಿಗೆ ಬೇರೆ ತೆಗಲಿಕ್ಕಾಗೋದಿಲ್ಲ, ಅದರಿಂದ ಅಲ್ಲಿ ಕೊಳತೋಗೋ ಸಂದರ್ಭ ಇರುತ್ತೆ. ಅದರಿಂದ ಸ್ವಲ್ಪ ನೀರನ್ನು ಕೆಸರು ಗದ್ದೆಯಲ್ಲಿ ನಾವು ಬೀಜವನ್ನು ಹಾಕಬೇಕು, ಮೊಳಕೆ ಬಂದ ಬೀಜವನ್ನು ಹಾಕಬೇಕು. ಬಟ್ ಇಲ್ಲಿ ನೇರ ಬಿತ್ತನೆ ಒಂದು ಸಮಸ್ಯೆ ಏನಂದ್ರೆ ಕಳೆಗಳು ಬರುವಂತಹ ಸಮಸ್ಯೆ. ಸೊ ಈ ಸಂದರ್ಭದಲ್ಲಿ ರೈತ ಬಂದರು ಕಳೆನಾಶಕಗಳನ್ನು ಬಳಕೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಕಳೆಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಕಳೆನಾಶಕಗಳನ್ನು ಬಳಕೆ ಮಾಡಬೇಕಾಗುತ್ತೆ.
1: ಈಗ ಒಂದು ನಾಟಿ ಮಾಡೋ ಎಲ್ಲ ವಿಧಾನಗಳ ಬಗ್ಗೆ ತಿಳಿಸಿದ್ರೆ, ಹಾಗಿದ್ರೆ ಇದಕ್ಕೆ ಒಂದು ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಥವಾ ಪೂರೈಕೆ ಹೇಗೆ ಮಾಡಬೇಕು ಅಂತ ಹೇಳ್ತೀರಾ?
0: ಖಂಡಿತ. ನಾವು ಈಗ ಏನಂದ್ರೆ ಭತ್ತದ ಒಂದು ಬೆಳವಣಿಗೆ ಅಂದ್ರೆ ಪ್ರಾರಂಭ ಬೀಜದಿಂದ ಬೀಜಕ್ಕೆ ಈ ಒಂದು ಸಂಪೂರ್ಣವಾದ ಒಂದು ಜೀವನದ ಹಂತದಲ್ಲಿ ಅದಕ್ಕೆ 16 ಪೋಷಕಾಂಶಗಳನ್ನು ನಾವು ಕೊಡಬೇಕಾಗುತ್ತೆ. ಇದು ಇವುಗಳನ್ನು ನಾವು ಇವುಗಳಲ್ಲಿ ಮೇಜರ್ ಅಂದರೆ ಸಾರಜನಕ ರಂಜಕ ಪೊಟ್ಯಾಶ್ ಇರ್ಬೋದು ಅಥವಾ ಸೆಕೆಂಡರಿ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್, ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಕೊಡುವುದು ಬಹಳ ಮುಖ್ಯವಾಗಿರುವಂಥದ್ದು. ಇವುಗಳನ್ನು ನಾವು ಸಾವಯವ ಮೂಲದಿಂದ ಕೊಡ್ಬೋದು, ಜೈವಿಕ ಮೂಲದಿಂದ ಕೊಡ್ಬೋದು, ಮತ್ತು ರಾಸಾಯನಿಕ ಮೂಲದಿಂದ ಪೂರೈಸಬಹುದಾಗಿದೆ. ಇದರಲ್ಲಿ ಮುಖ್ಯವಾಗಿ ಸಾವಯವ ಮೂಲ ಅಂತ ನಾವು ಹೇಳಿದಾಗ ರೈತರಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ಹಟ್ಟಿ ಗೊಬ್ಬರ ಪೂರ್ಣವಾಗಿ ಕಳಿತಂತ ಒಂದು ಪ್ರಾರಂಭಿಕ ಹಂತದಲ್ಲಿ ಪ್ರಥಮ ಹಂತದಲ್ಲಿ ಹಟ್ಟಿ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ನಂತರ ಹಟ್ಟಿ ಗೊಬ್ಬರ ಇಲ್ಲಾದರೆ ಕಾಂಪೋಸ್ಟ್ ಅನ್ನು ಬಳಕೆ ಮಾಡೋದು, ತಮ್ಮಲ್ಲೇ ಇರುವಂಥ ಯಾವುದು ಎರೆಹುಳ ಗೊಬ್ಬರ ಏನೇ ಇದ್ರೆ ಅದನ್ನು ಬಳಕೆ ಮಾಡ್ಬೋದು. ಸೊ ಹಟ್ಟಿ ಗೊಬ್ಬರ ಹಾಕೋದಿದ್ರೆ ಒಂದು 4 ಟನ್ ಪ್ರತಿ ಎಕರೆಗೆ ಹಾಕಬೇಕಾಗುತ್ತೆ, ಇಲ್ಲಾಂದ್ರೆ ಕಾಂಪೋಸ್ಟ್ ಬಳಕೆ ಮಾಡಿದ್ರೆ ಒಂದು 2 ಟನ್ನು, ಇಲ್ಲ ಎರೆಹುಳ ಗೊಬ್ಬರ ಮಾಡೋದಿದ್ರೆ ಒಂದು 2 ಟನ್ ಅಷ್ಟು ಬಳಕೆ ಮಾಡ್ಬೋದು. ಇದು ಪ್ರಾಥಮಿಕ ಹಂತದಲ್ಲಿ. ನೆಕ್ಸ್ಟ್ 2ನೇ ಹಂತದಲ್ಲಿ ನಾವು ಈ ಒಂದು ನಮಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬರ್ತಾ ಇರೋದ್ರಿಂದ ಇಲ್ಲಿ ಒಂದು ಮಣ್ಣು ಒಂದು ಅಮ್ಲೀಯ ಮಣ್ಣು ಅನ್ನೋ ಅಮ್ಲೀಯ ಮಣ್ಣು ಇರೋದ್ರಿಂದ ಇಲ್ಲಿ ನಾವು ಸುಣ್ಣವನ್ನು ಬಳಕೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು. ಈ 2ನೇ ಹಂತದಲ್ಲಿ ನಾವು ಸುಣ್ಣವನ್ನು ಒಂದು 200 kgಯಷ್ಟು ಒಂದು ಗದ್ದೆಗೆ ಹಾಕಬೇಕಾಗುತ್ತೆ. ನಂತರ ಇದಾದ ನಂತರ ಒಂದು 3ನೇ ಹಂತದಲ್ಲಿ ನಾವು ಈ ಒಂದು ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಜಿಂಕ್ ಸಲ್ಫೇಟ್ ಮತ್ತು ಬೋರೋನ್, ನಮ್ಮ ಜಿಲ್ಲೆಯಲ್ಲಿ ಜಿಂಕ್ ಅನ್ನೋ ಒಂದು ಸೂಕ್ಷ್ಮ ಪೋಷಕಾಂಶ ತುಂಬ ಕಡಿಮೆ ಇದೆ ಹಾಗೂ ಕೊರತೆ ಇರೋದ್ರಿಂದ ಜಿಂಕ್ ಸಲ್ಫೇಟ್ ಮತ್ತು ಬೋರೋನ್ ಇವನ್ನು ಜಿಂಕ್ ಸಲ್ಫೇಟ್ ಒಂದು 8 kg ಮತ್ತು ಬೋರೋನ್ 1 kg ಇದನ್ನು ಹಾಕಬೇಕಾಗುತ್ತೆ. ಇಲ್ಲಿ ಕೊನೆ ಉಳುಮೆ ಹಂತದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದು ಬಹಳ ಮುಖ್ಯವಾಗಿರುವಂಥದ್ದು. ಕೊನೆ ಉಳುಮೆಗಿಂತ ಮೊದಲು ಸಾಮಾನ್ಯವಾಗಿ ಒಂದು ಭತ್ತಕ್ಕೆ 24 kg ಸಾರಜನಕ, 12 kg ರಂಜಕ ಮತ್ತು 30 kg ಪೊಟ್ಯಾಷನ್ನು ಒಂದು ಶಿಫಾರಸು ಮಾಡಿದರೆ ಈ ಶಿಫಾರಸು ಒಂದು ಶಿಫಾರಸು, ಎರಡನೇದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಕೊಡುವಂಥದ್ದು, ಇದು ಎರಡು ರೈತರಿಗೆ ಬಿಟ್ಟಿರುವಂಥದ್ದು. ಒಂದು ಮಣ್ಣು ಪರೀಕ್ಷೆ ಮಾಡಿದರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಕೊಡಬಹುದು. ಇಲ್ಲಾದರೆ ನೇರವಾಗಿ ಕೊಡೋದಿದ್ರೆ 24 kg ಸಾರಜನಕ, 12 kg ರಂಜಕ ಮತ್ತು 30 kg ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬೇಕಾಗುತ್ತೆ. ಇದನ್ನು ನೀವು ನೇರ ಗೊಬ್ಬರ ಮೂಲಕ ಕೊಡೋದಿದ್ರೆ ಯೂರಿಯಾ 1 bag ಅಂದರೆ 45 kg ಮತ್ತು ರಾಕ್ ಫಾಸ್ಫೇಟ್ 60 kg ಮತ್ತು ಪೊಟ್ಯಾಷ್ 1 kg ಅಥವಾ 1 bag ಇದನ್ನು ನಾವು ಬಳಕೆ ಮಾಡಬಹುದಾಗಿದೆ. ಇಲ್ಲಿ ನಾವು ಕೊಡುವ ಹಂತವನ್ನು ಒಳಗಬೇಕು. ಒಂದು ಕೊನೆ ಉಳುಮೆಯಲ್ಲಿ ಯೂರಿಯಾ ಏನಿದೆ ಇದರ 1/3 ಅಂದರೆ 15 kg ಯೂರಿಯಾ, ರಾಕ್ ಫಾಸ್ಫೇಟ್ 1 ಕಂತು ಅಂದರೆ 60 kg ಮತ್ತು ಪೊಟ್ಯಾಷ್ 1 ಕಂತು ಅಂದರೆ 25 kg ನಾವು ಎಲ್ಲೂ ಮಿಕ್ಸ್ ಮಾಡಿ ಕೊನೆ ಉಳುಮೆಗಿಂತ ಮೊದಲು ಭೂಮಿಗೆ ಸೇರಿಸಬೇಕಾಗುತ್ತೆ. ನಾಟಿಗೆ ಅಥವಾ ಕೊನೆ ಯಾವಾಗ ನೀವು ಮಾಡ್ತೀವಿ ಅದಕ್ಕಿಂತ ಮೊದಲು ನೀವು ಸೇರಿಸಬೇಕಾಗುತ್ತೆ, ನಂತರ ನೀವು ನಾಟಿಯನ್ನು ಮಾಡಬಹುದು. ಸೊ 2ನೇ ಕಂತು 3ನೇ ಕಂತಲ್ಲಿ ನಾವು ಕೇವಲ ಸಾರಜನಕ ಮತ್ತು ಪೊಟ್ಯಾಷನ್ನು ಬಳಕೆ ಮಾಡಬೇಕು. ಸೊ ಇಲ್ಲಿ ಯೂರಿಯಾ ಮತ್ತು ಪೊಟ್ಯಾಷ್ ಅಷ್ಟೇ ಉಳಿದಿರುತ್ತೆ. ಸೊ ಇದರಲ್ಲಿ 2 ಕಂತುಗಳನ್ನು ಮಾಡಿ 25-30 ದಿವಸಕ್ಕೆ 1 ಕಂತು, ನಂತರ 55-60 ದಿವಸಕ್ಕೆ 2 ಇನ್ನೊಂದು ಕಂತು. ಸೊ ಈ ರೀತಿ ಮಾಡಿದಾಗ ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳ ಏನು ಕೊಡಬೇಕು ನಾವು ಅದು 55-60 ದಿವಸಕ್ಕೆಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಇದರಿಂದ ಈ ಭತ್ತಕ್ಕೆ ಬೇಕಾದ ಎಲ್ಲ ಪೋಷಕಾಂಶವನ್ನು ಪೂರೈಕೆ ನಾವು ಇಲ್ಲಿ ಮಾಡಿರೋದನ್ನ ನಾವು ನೋಡಬಹುದಾಗಿದೆ. ರೈತ ಬಾಂಧವರಿಗೆ ಎಲ್ಲೆಲ್ಲ ಅವಕಾಶಗಳಿದೆ ಈ ಏಪ್ರಿಲ್ ಮೇ ತಿಂಗಳಲ್ಲಿ ಹಸಿರೆಲೆ ಗೊಬ್ಬರವನ್ನು ಬಳಕೆ ಮಾಡೋದು ಬಹಳ ಮುಖ್ಯ. ಇದಕ್ಕೆ ಡಯಂಚ ಅಥವಾ ಸನ್ನೆಮ್ ಅಂತ ಒಂದು ಸಿಗುತ್ತೆ, ಇಲಾಖೆಯಲ್ಲೂ ಸಹ ಸಿಗುತ್ತೆ. ಇದನ್ನು ಹಾಕಿ 35-40 ದಿವಸಕ್ಕೆ ಅಂದ್ರೆ ಹೂ ಬರೋಕ್ಕಿಂತ ಮೊದಲು ಹೂ ಆಡೋಕ್ಕಿಂತ ಹಂತದಲ್ಲಿ ಅದನ್ನು ಮುಗ್ಗೊಡಿಯೋದು ಅಂದ್ರೆ ಭೂಮಿಗೆ ಸೇರಿಸಿ ಅಲ್ಲಿ ನೀರು ನಿಲ್ಲಿಸಿ ಅದು ಕೊಳತು ಗೊಬ್ಬರ ಆಗುತ್ತೆ. ನಂತರ ಅದನ್ನ ಈ ಕೊಳತು ಹಸಿರೆಲೆ ಗೊಬ್ಬರ ಬಳಕೆ ಮಾಡೋದ್ರಿಂದ ನಾವು ರಾಸಾಯನಿಕ ಗೊಬ್ಬರದಲ್ಲಿ ಸುಮಾರು 25-30ರಷ್ಟು ನಾವು ಕಡಿಮೆ ಮಾಡಬಹುದು. ಸೊ ಇದು ಹಸಿರೆಲೆ ಗೊಬ್ಬರವನ್ನು ನಾವು ಬಳಕೆ ಮಾಡಬಹುದಾಗಿದೆ. ಇನ್ನು ಜೈವಿಕ ಗೊಬ್ಬರಗಳು ಈಗಾಗಲೇ ನಾಳೆ ಇದರಲ್ಲಿ ನಮ್ಮ ಭತ್ತದ ಬೆಳೆಯಲ್ಲಿ ಜೈವಿಕ ಗೊಬ್ಬರಗಳಂದ್ರೆ ಅಜೋಸ್ಪಿಲ್ಲಮ್ ಅನ್ನು ಬಳಕೆ ಮಾಡಬಹುದು, ಮತ್ತು ಪೀ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ, ರಂಜಕ ಕರಗಿಸುವ ಗೊಬ್ಬರ ಅಂತೇಳಿ. ಈ ರಂಜಕವನ್ನು ಹಾಕಿದಾಗ ಏನಾಗುತ್ತೆ, ಅದು ಭೂಮಿಯಲ್ಲಿ ಸೇರ್ಕೊಳ್ಳೋದು ಫಿಕ್ಸೇಷನ್ ಅಂತ ನಾವು ಹೇಳ್ತೀವಿ. ಅದನ್ನು ರಿಲೀಸ್ ಮಾಡಲಿಕ್ಕೆ ನಾವು ಪೀ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ರಂಜಕ ಕರಗಿಸುವ ಗೊಬ್ಬರ ಅಂತೇಳಿ. ಅದನ್ನು ಸಹ ಬಳಕೆ

0: ಮಾಡಬಹುದಾಗಿದೆ. ಹೇಗೆ ಬಳಕೆ ಅಂದ್ರೆ, ಈಗ ಲಿಕ್ವಿಡ್ ಅಲ್ಲಿ ಬರುತ್ತೆ ಇದು ಅಜೋಸ್ಪಿರ್ಲಮ್ ಅಂತ ಹೇಳಿ. ಸೊ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ಒಂದು ಬಕೆಟ್, ಒಂದು 10 ಲೀಟರ್ ಬಕೆಟ್ಗೆ ಒಂದು ಲೀಟರ್ಗೆ 5 ml ಆಗಿ ಒಂದು 50 ml ಹಾಕಿ ಸರಿಯಾಗಿ ಕಲಸಿ ಈ ಒಂದು ಸಸಿ ನಾಟಿ ಮಾಡುವಂತ ಸಸಿ ಏನಿದೆ ಅದರ ಒಂದು ಬೇರನ್ನ ಒಂದು 15-20 ನಿಮಿಷ ಅದರಲ್ಲಿ ಇಟ್ಟು ನಂತರ ನಾವು ನಾಟಿ ಮಾಡಬಹುದು. ಇದರಿಂದ ಏನಾಗುತ್ತೆ, ವಾತಾವರಣದಲ್ಲಿರುವ ಸಾರಜನಕವನ್ನು ಸಹ ಅದು ಭೂಮಿಗೆ ಸೇರಿಸುವಂಥ ಕಾರ್ಯಕ್ರಮ ಈ ಅಜೋಸ್ಪಿರ್ಲಮ್ ಅಂದ ಸೂಕ್ಷ್ಮಜೀವಿ ಮಾಡುತ್ತೆ. ಇನ್ನು ನಾವು ಈ ಒಂದು ರಂಜಕ ಕರಗಿಸುವ ಗೊಬ್ಬರ ಏನಿದೆ ಅದನ್ನ ನಾವು ಈಗ ಮೊದಲ ಹಂತದಲ್ಲಿ ನಾವು ಈಗಾಗಲೇ ಹೇಳಿದೆ, ಹಟ್ಟಿ ಗೊಬ್ಬರ ಹಾಕ್ತೀವಿ ಅಂತ. ಹಟ್ಟಿ ಗೊಬ್ಬರದ ಜೊತೆ ನಾವು ಈ ಒಂದು ಪಿ ಸಾಲ್ವೈಸಿಂಗ್ ಬ್ಯಾಕ್ಟೀರಿಯಾ ಏನಿದೆ ಒಂದು ಎಕರೆಗೆ ಒಂದು 200 ಗ್ರಾಮ್ ಇಂದ 300 ಗ್ರಾಮ್ ಅಥವಾ 200 ಅಥವಾ 400 ಗ್ರಾಮ್ ಏನಿದೆ ಅದನ್ನ ಹಟ್ಟಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಟ್ಟಿ ಗೊಬ್ಬರ ಹಾಕುವ ಸಂದರ್ಭದಲ್ಲಿ ನಾವು ಭೂಮಿಗೆ ಸೇರಿಸಬಹುದಾಗಿದೆ. ಸೊ ಈ ರೀತಿ ನಾವು ಜೈವಿಕ ಗೊಬ್ಬರ, ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇವೆಲ್ಲ ಬಳಸಿಕೊಂಡು ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ನಾವು ಇಲ್ಲಿ ಭತ್ತದಲ್ಲಿ ಉತ್ತಮ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ.
1: ಇದುವರೆಗೆ ಗೊಬ್ಬರಗಳ ನಿರ್ವಹಣೆಯ ಬಗ್ಗೆ ಹೇಳಿದ್ರಿ. ಹಾಗಾದ್ರೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬಾ ಗದ್ದೆಗಳು ಹಡಿಲು ಬಿದ್ದಿವೆ. ಈ ಹಡಿಲು ಬಿದ್ದಂತಹ ಗದ್ದೆಗಳ ಪುನಶ್ಚೇತನ ಹೇಗೆ ಮಾಡಬಹುದು, ತಮ್ಮ ಅಭಿಪ್ರಾಯ ಏನಿದ್ರಲ್ಲಿ?
0: ನಮ್ಮ ಜಿಲ್ಲೆಯಲ್ಲಿ ಸುಮಾರು 900-300 ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಭತ್ತವನ್ನು ಬೆಳೀತಿದ್ದಾರೆ. ಆದರೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ರೈತ ಬಾಂಧವರು ಪಡೀಲು ಬಿಡುವಂಥ ಒಂದು ಪರಿಪಾಠ ಇರೋದು ಬಹಳ ಖೇದಕರ ಸಂಗತಿ ಅಂತ ನಾವು ಹೇಳ್ಬೋದು. ಇದಕ್ಕೆ ಹಲವಾರು ಕಾರಣಗಳಿದೆ, ಅಂದರೆ ಸಾಮಾಜಿಕ, ಆರ್ಥಿಕ ಅಥವಾ ಬೇರೆ ಬೇರೆ ಕಾರಣಗಳು ಇರಬಹುದು. ಆದರೆ ಒಂದು ಗ್ರಾಮದಲ್ಲಿ ಒಂದು ಭತ್ತದ ಗದ್ದೆ ಅಂದರೆ ಕೇವಲ ಅದು ಕೃಷಿಕರು ಮಾತ್ರ, ಅಲ್ಲಿರುವಂಥ ಸಮುದಾಯ ಮತ್ತು ಸಮಾಜಕ್ಕೆ ಸೇರಿರುವಂಥದ್ದು. ಯಾವುದೇ ಒಂದು ಹಡೆಯಲು ಗದ್ದೆಯನ್ನು ಬಿಟ್ಟಾಗ ಅದನ್ನು ವಹಿಸ್ಕೊಂಡು ಅದು ಮತ್ತೆ ಪುನಶ್ಚೇತನಗೊಳಿಸಲು ಎಲ್ಲರ ಒಂದು ಜವಾಬ್ದಾರಿ ಅಂತ ನಾನು ಹೇಳ್ಬೋದಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಆಗ್ತಾ ಇದೆ. ಇಲ್ಲಿ ಏನಂದ್ರೆ ಮುಖ್ಯವಾಗಿ ಈಗ ಕೊರೋನಾ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿ ಏನಂದ್ರೆ ಹಲವಾರು ಜನ ತಮ್ಮ ಊರಿಗೆ ವಾಪಸ್ ಬಂದು ಮತ್ತೆ ಭತ್ತದ ಕೃಷಿಯನ್ನು ಮಾಡಿದ್ರು. ಇದರಲ್ಲಿ ಹೆಚ್ಚು ಭತ್ತದ ಕೃಷಿ ಕವರ್ ಆಗಿರೋದ್ರೆ ಹಡಿಲು ಗದ್ದೆಗಳೇ ಮಾತ್ರ. ಈಗ ಮತ್ತೆ ಅದು ಹೋಗ್ತಾ ಇರೋದು, ಮತ್ತೆ ಅದನ್ನ ಪುನಶ್ಚೇತನ ಮಾಡಲಿಕ್ಕೆ ಹಲವಾರು ಅವಕಾಶಗಳು ಸಹ ಇದೆ. ಸರ್ಕಾರದಿಂದ ಹಲವಾರು ಒಂದು ಪ್ರೋತ್ಸಾಹ ಸಹ ಬರ್ತಾ ಇದೆ. ಇನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವಿದ್ಯಾರ್ಥಿಗಳನ್ನು NSS ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳ ಕಾಲೇಜ್ ವಿದ್ಯಾರ್ಥಿಗಳನ್ನ ಒಂದು ಅವರನ್ನು ಒಳಗೂಡಿಸಿ ಈ ಮುಂದಿನ ಅಂದರೆ ಒಂದು ಮುಖ್ಯವಾದ ಹಂತ ಅಂದರೆ ಇದು ನೇಟಿವ್ ಇದು ಕೂಲಿ ಕಾರ್ಮಿಕ ಸಮಸ್ಯೆ ಇರೋದ್ರಿಂದ ಇವರನ್ನ ಒಂದು ನಾವು ಒಳಗೊಂಡು ಇವರಿಗೆ ಇದರ ಕುರಿತು ಒಂದು ಮಾಹಿತಿಯನ್ನು ನೀಡಿ ಇವರನ್ನು ಈ ನೇಜಿ ಅಥವಾ ನಾಟಿ ಮಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಒಳಗೊಂಡು ನಾವು ಇಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀವಿ ಕಳೆದ 2-3 ವರ್ಷಗಳಿಂದ. ಇದರೊಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಈ ಹಡಿಲು ಗದ್ದೆ ಅಂದರೆ ಕೇವಲ ರೈತರದು ಮಾತ್ರ ಅಲ್ಲ, ಆ ಸುತ್ತಮುತ್ತಲು ಇರುವಂತಹ ಯುವಕ ಸಂಘ, ಯುವತಿಯರ ಸಂಘ ಸಹ ಎಲ್ಲರೂ ಸೇರಿಕೊಂಡು ಇವತ್ತು ಆ ಭತ್ತದ ಗದ್ದೆಯನ್ನ ಒಂದು ನೇಜಿಯನ್ನ ನಾಟಿ ಮಾಡೋದನ್ನ ನಾವು ಗಮನಿಸಬಹುದಾಗಿದೆ. ನಾವು ಹೋದ ವರ್ಷ ಸಹ ಇಲ್ಲಿ ತೊಕ್ಕುಟ್ ಹತ್ರ ಒಂದು ಗ್ರಾಮದಲ್ಲಿ ಸುಮಾರು ಒಂದು 5-6 ಎಕರೆ ರಡಿಲು ಬಿದ್ದಂತ ಗದ್ದೆಗಳನ್ನ ಪುನಶ್ಚೇತನ ಮಾಡಲಿಕ್ಕೆ ಅಲ್ಲಿ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತೆ ಸುತ್ತಮುತ್ತಲಿರುವ ಒಂದು ಎಲ್ಲ ಗಣ್ಯರು, ಇದಕ್ಕೆ ನಮ್ಮ ಈ ಗೌರವಾನ್ವಿತ ಮಂತ್ರಿಗಳಾದ ಈ UT ಖಾದರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದು ಒಂದು ತುಂಬಾ ಒಂದು ಸಂತೋಷಕರವಾದ ಸಂಗತಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ಬೇರೆ ಬೇರೆ ಕಡೆ ಸಹ ಈ ಒಂದು ಹಡಿಲು ಗದ್ದೆಗಳನ್ನ ಪುನಶ್ಚೇತನಗೊಳಿಸುವಂತಹ ಕಾರ್ಯಕ್ರಮ ತುಂಬಾ ಆಗ್ತಾ ಇದೆ. ಅಂದ್ರೆ ಇಲ್ಲಿನ ಒಂದು ಹಂತದಲ್ಲಿ ನೋಡಿದಾಗ ಈಗಿನ ಹಂತದಲ್ಲಿ ಹೆಚ್ಚು ಹೆಚ್ಚು ಜನ ಇದಕ್ಕೆ ಆಸಕ್ತಿ ವಹಿಸ್ತಾ ಇದ್ದಾರೆ ಅಂತ ನಾವು ಗಮನಿಸಬಹುದು. ಎರಡನೇದಾಗಿ ಭತ್ತದ ಗದ್ದೆ ಇಲ್ಲದವರು ಸಹ ಈ ಹಡಿಲು ಗದ್ದೆಯನ್ನ ಒಂದು ಲೀಸಲ್ಲಿ ತಗೊಂಡು ಗದ್ದೆಯಲ್ಲಿ ಭತ್ತವನ್ನು ಬೆಳೆದು ಅದು ಅಕ್ಕಿಯನ್ನು ಮಾಡಿ ನಂತರ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನ ಲಾಭವನ್ನು ಸಹ ಪಡೀತಾ ಇದ್ದಾರೆ. ಬಂಟ್ವಾಳ ಹತ್ರ ಕೆಲವು ರೈತರು ಇದನ್ನ ಮಾಡ್ತಾ ಇರೋದನ್ನ ನಾನು ಗಮನಿಸಿದ್ದೇನೆ. ಆ ಗದ್ದೆ ಅಂದ್ರೆ ಅದು ಒಂದು ಕೃಷಿ ಒಂದು ಬೆಳೆಯನ್ನು ಬೆಳೆಯಲೇಬೇಕು, ಅದು ಹಡಿಲು ಬಿಡುವಂತ ಪರಿಪಾಠ ಒಂದು ಸರಿಯಲ್ಲ ಅಂತ ನನ್ನ ಭಾವನೆ. ಸೊ ಇದು ಪುನಶ್ಚೇತನಗೊಳಿಸಬೇಕಾದ್ರೆ ಕೇವಲ ಅವ್ರದ್ದು ಮಾತ್ರ ಅಲ್ಲ, ಇಡೀ ಒಂದು ಸಮಾಜದ ಒಂದು ಜವಾಬ್ದಾರಿ ಇದೆ ಅಂತ ನಾವು ಸಮಾಜ ಮಾತ್ರ ಸಮಾಜದಲ್ಲಿ ಅಂದ್ರೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಇಲಾಖೆ ಇರ್ಬೋದು, ಯುವಕ ಸಂಘದವರು ಇರ್ಬೋದು, ಇದರೊಟ್ಟಿಗೆ ಎಲ್ಲರೂ ಸೇರ್ಕೊಂಡು ಈ ಒಂದು ಪುನಶ್ಚೇತನಗೊಳಿಸುವಂತ ಮಹತ್ತರ ಒಂದು ಜವಾಬ್ದಾರಿ ಮಾಡಿದ್ರೆ, ಯಾಕೆ ನಾವೆಲ್ಲ ಸಮಾಜದಲ್ಲಿ ಇದ್ದೀವಿ ಅಂದ್ರೆ ಸಮಾಜಕ್ಕೆ ಒಂದು ಮತ್ತೊಂದು ನಾವು ವಾಪಸ್ ಕೊಡಬೇಕಾದ ಒಂದು ಮಹತ್ತರ ಕಾರ್ಯ, ಒಂದು ಪುಣ್ಯ ಕಾರ್ಯ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ಎಲ್ಲೆಲ್ಲಿ ಪಡೆಯಲು ಬಿದ್ದಿದೆ ಅಲ್ಲಿ ಸಮುದಾಯದ ಜನ ಅಥವಾ ಎಲ್ಲ ಒಂದೊಬ್ರು ನಾಯಕತ್ವ ತಗೊಂಡು ಅದನ್ನ ಒಂದು ಪುನಶ್ಚೇತನಗೊಳಿಸುವ ಕಾರ್ಯಕ್ರಮ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.
1: ಹಡಿಲು ಬಿದ್ದಂತಹ ಗದ್ದೆಗಳ ಪುನಶ್ಚೇತನದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಒಂದು ಖೇತ್ ಬಚಾವೋ ಆಂದೋಲನ ಅಥವಾ ಅಭಿಯಾನ, ಕೃಷಿ ಭೂಮಿ ಉಳಿಸಿ ಆಂದೋಲನದಲ್ಲಿ ಒಂದು ಮುಖ್ಯವಾದ ಗುರಿ ಅಂದ್ರೆ ರಾಸಾಯನಿಕ ಯುಕ್ತವನ್ನು ಕಡಿಮೆ ಮಾಡಿ ನಾವು ಸಾವಯವ ಯುಕ್ತವಾದಂತಹ ಭೂಮಿಯನ್ನು ಪಡಿಬೇಕು ಅಂತ. ಈ ಸಂದರ್ಭದಲ್ಲಿ ನೀವು ಇದರಲ್ಲಿ ಹೇಳಿದ್ರಿ ಮಣ್ಣಿನ ಪರೀಕ್ಷೆ ಮಾಡಿ ರಾಸಾಯನಿಕ ಬಳಸಬಹುದು ಅಂತ. ಈ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಏನ್ ಹೇಳಿಕೆ ಬಯಸ್ತೀರಿ, ಇದರ ಬಗ್ಗೆ ನಿಮ್ಮ ಕೊನೆಯ ಮಾತೇನು?
0: ಈಗಾಗಲೇ ಖೇತ್ ಬಚಾವ್ ಆಂದೋಲನ ಕಾರ್ಯಕ್ರಮದ ಅಂಗವಾಗಿ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಮತ್ತು ಇಲಾಖೆಯೊಟ್ಟಿಗೆ ನಾವು ಇಡೀ ಜಿಲ್ಲೆಯಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ರೈತ ಬಾಂಧವರು ಈ ಒಂದು ಭತ್ತದ ಕೃಷಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ವೈಜ್ಞಾನಿಕ ಮಾಹಿತಿಯನ್ನು ಪಡೆದುಕೊಂಡು ಗೊಬ್ಬರಗಳನ್ನು ಬಳಕೆ

0: ಮಾಡೋದು. ಜೊತೆಗೆ ತಮ್ಮಲ್ಲಿ ಇರುವಂಥ ಸಾವಯವ ಗೊಬ್ಬರ, ಹಲವಾರು ಸಾವಯವ ಗೊಬ್ಬರಗಳಿದೆ ತಮ್ಮಲ್ಲೇ, ತಮ್ಮ ಕ್ಷೇತ್ರದಲ್ಲಿ ಉತ್ಪಾದನೆ ಆದಂಥ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಿ, ಅದರೊಟ್ಟಿಗೆ ಒಂದು ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಿ ಅಂತ ಹೇಳ್ತಾ, ಒಂದು ಸಮತೋಲನ ಗೊಬ್ಬರ ಕೊಟ್ಟಾಗ ಮಾತ್ರ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡಬಹುದು. ನಾವು ನಮ್ಮ ಪೂರ್ವಜರಿಂದ ಪಡೆದಂಥ ಒಂದು ಭೂಮಿ ಏನಿದೆ ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ದಾಟಿಸಬೇಕಾದ್ರೆ ಅದು ನಾವು ಹೇಗೆ ಪಡ್ಕೊಂಡಿದ್ದೀವಿ, ಯಾವ ಫಲವತ್ತತೆಯಲ್ಲಿ ಪಡ್ಕೊಂಡಿದ್ದೀವಿ, ಅದನ್ನೇ ಅದೇ ರೀತಿಯಲ್ಲಿ ನಾವು ಫಲವತ್ತತೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತಾ, ಎಲ್ಲ ರೈತ ಬಾಂಧವರು ಭತ್ತದ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅದರ ಜೊತೆಗೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಏನು ಒಂದು ಉತ್ಪಾದನೆ ಮಾಡ್ತಾ ಇದ್ದೀವಿ, ಕೆಂಪು ತಳಿಯ ಒಂದು ಭತ್ತ ಬೇರೆ ಎಲ್ಲೂ ಬೆಳೆಯೋದಿಲ್ಲ. ಈಗ ನಮ್ಮ ಒಂದು ಆಹಾರ ಸುರಕ್ಷತೆಯ ಒಂದು ಅಂಗವಾಗಿ ನಮ್ಮ ಭತ್ತವನ್ನು ನಾವೇ ಬೆಳಿಬೇಕು, ಬೇರೆ ಒಂದು ಪ್ರದೇಶದಲ್ಲಿ ಒಂದು ಭತ್ತವನ್ನು ಬೆಳೆಯೋದಿಲ್ಲ ಅಥವಾ ಬೇರೆ ಕಡೆಯಿಂದ ನಾವು ತರಿಸೋಕ್ಕೂ ಆಗೋದಿಲ್ಲ. ಸೊ ಈ ಒಂದು ನಮ್ಮ ಜಿಲ್ಲೆಯ ಒಂದು ಭತ್ತದ ಒಂದು ಏನಿದೆ ಕೆಂಪು ತಳಿಯ ಭತ್ತ ಏನಿದೆ ಅದನ್ನು ನಾವೇ ಬೆಳಿಬೇಕು, ನಾವೇ ಒಂದು ಉತ್ಪಾದನೆಯನ್ನು ಮಾಡಬೇಕು. ಅದರಿಂದ ಈ ಹಡಿಲಿ ಬಿಡುವಂತ ಒಂದು ಪರಿಪಾಠವನ್ನು ಬಿಟ್ಟು ಭತ್ತದ ಕೃಷಿಯನ್ನು ಕೈಗೊಂಡು ಭತ್ತದಲ್ಲಿ ಉತ್ತಮ ಇಳುವರಿ ಪಡೆಯಬೇಕು ಅಂತ ಹೇಳ್ತಾ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಅಂದರೆ ಕೃಷಿಯನ್ನು ಯಾವುದೇ ಕಾರಣಕ್ಕೂ ನಾವು ನಿರ್ಲಕ್ಷ್ಯ ಮಾಡಬಾರದು. ಅದೇ ರೀತಿ ನಾವು ಭತ್ತವನ್ನು ಸಹ ನಾವು ನಿರ್ಲಕ್ಷ್ಯ ಮಾಡಬಹುದು. ನಮ್ಮ ಮುಖ್ಯವಾದ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆ ಭತ್ತ, ಅದಕ್ಕೆ ಬೆಳೆಸಿ ಉಳಿಸುವಂಥ ಒಂದು ಕಾರ್ಯಕ್ರಮ ಕೇವಲ ಕೃಷಿಕರು ಮಾತ್ರ, ಇದು ಸಮಸ್ತ ಸಮಾಜದ ಒಂದು ಹೊಣೆಗಾರಿಕೆ ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ಎಲ್ಲರೂ ಕೈ ಜೋಡಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
1: ಡಾಕ್ಟರ್ ಹರೀಶಿನಿಯವರೇ, ನಮ್ಮ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಆಹಾರವಾದಂತಹ ಅಕ್ಕಿ, ಭತ್ತದ ಬೆಳೆಯಲ್ಲಿ ಯಾವ ರೀತಿಯಾದಂತಹ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ಕೃಷಿಕ ಬಾಂಧವರ ಜೊತೆ ನಮ್ಮ ಜೊತೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು.
2: ಇದುವರೆಗೆ ಖೇತ್ ಬಚಾವೋ ಅಭಿಯಾನ ಅಥವಾ ಕೃಷಿ ರಕ್ಷಿಸಿ ಅಭಿಯಾನದ ಅಂಗವಾಗಿ ಭತ್ತದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಹರೀಶ್ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ರಜನಿ ಭಟ್, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ, ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿನ್ವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಿಸಾನ್ ವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ವಾಣಿ
1: ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭಕ್ತಿಗೀತೆಯನ್ನ ಆಲಿಸೋಣ.
2: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
3: ನಿಂತ್ಕೋ ಬಿದ್ದು.
4: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
3: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
2: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
5: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ

ಕೇಳುಗರೇ, ರಾತ್ರಿ 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. ರಾತ್ರಿ 8:00 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಪ್ರಸ್ತುತಪಡಿಸುವ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರವಿದೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಅಟ್ 2047 ಕುರಿತ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನದ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ಧಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟ್ರಗಳು ವಿಶ್ವದ ಜನಸಂಖ್ಯೆಯ ಸುಮಾರು 1/4 ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು 42% ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟ್ರಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ.

0: 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲೆಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ ವಾಣಿಜ್ಯ ಸಾಗಣೆಯ ವಿರುದ್ಧ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 1,000,000 ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35 ಲಕ್ಷ ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು, ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ AAN-32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟ್ರವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ

0: ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ ಎರಡನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯ ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ದೇಶ ವಿದೇಶಗಳ ಗಣ್ಯರಿಂದ ಅಭಿನಂದನೆ. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 4,399 ದಿನಗಳ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಿರುವುದಕ್ಕಾಗಿ ದೇಶ ವಿದೇಶದ ಗಣ್ಯರು ಶುಭಾಶಯ ಕೋರಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್, ಭಾರತದ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದಂಥ ಅನುರಕುಮಾರ ದಿಸಾನಾಯಕ, ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಭವಿಷ್ಯ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡಿರುವುದಾಗಿ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದ್ರ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನೀತಿ ಆಯೋಗದ 11ನೆಯ ಆಡಳಿತ ಸಭೆ ನಡೆಯಿತು. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ, ಸಂಶೋಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕರ್ನಾಟಕ ಸೇರಿದಂತೆ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀತಿ ಆಯೋಗದ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಅವರು ಕರ್ನಾಟಕದ ಪ್ರಗತಿಗೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಮಹತ್ವದ ತೀರ್ಮಾನಗಳನ್ನು ವಿವರಿಸಿ ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದ್ದಾರೆ. ಖಾಸಗಿ ವಲಯಕ್ಕೆ ಸಮನಾಗಿ

0: ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ನೀಡುವುದು, ಪೌಷ್ಟಿಕಾಂಶ, ಆರೋಗ್ಯ, ಕಲಿಕೆಯ ಫಲಿತಾಂಶಗಳು, ಕೌಶಲ್ಯ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರತೆಯ ಸೂಚಕಗಳಲ್ಲಿನ ಅಳೆಯಬಹುದಾದ ಸುಧಾರಣೆಗಳಿಗಾಗಿ ರಾಜ್ಯಗಳಿಗೆ ಉತ್ತೇಜನ ನೀಡುವುದು ಪ್ರಮುಖವಾಗಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಮಾನವ ಬಂಡವಾಳದಲ್ಲಿ ಹೂಡಿಕೆ ಮಾಡುವ ಮೂಲಕ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳನ್ನು ಎದುರಿಸುವ ವಾತಾವರಣ ನಿರ್ಮಿಸುವುದು ಹಾಗೂ ನಿರ್ದಿಷ್ಟ ಸಮಯದ ಒಳಗೆ ಗ್ರಾಮೀಣ ಆರೋಗ್ಯ ಮತ್ತು ಶಿಕ್ಷಣ ಮೂಲಸೌಕರ್ಯಗಳನ್ನು ಸುಧಾರಿಸುವಲ್ಲಿ ಗಮನ ಹರಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮೂಲಕ ಸಿಎಸ್ಆರ್ ನಿಯಮಗಳನ್ನು ಜಾರಿಗೊಳಿಸುವ ಕುರಿತು ಸಲಹೆ ನೀಡಿದರು. ಸರ್ಕಾರವು ವ್ಯಾಪಾರ ಸುಲಭಗೊಳಿಸುವಿಕೆಯನ್ನು ಖಚಿತಪಡಿಸುತ್ತಿರುವಾಗ ಉದ್ಯಮಗಳು ಮುಂದಿನ 3 ವರ್ಷಗಳ ಕೌಶಲ್ಯ ಮಾನದಂಡ ಕೇಂದ್ರೀಕೃತ ಉದ್ಯೋಗ ಪೋರ್ಟಲ್ ಮೂಲಕ ಉದ್ಯೋಗದ ಅಗತ್ಯತೆಗಳನ್ನು ಹಂಚಿಕೊಳ್ಳಬೇಕು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ನಗರ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳನ್ನು ಬಲಪಡಿಸುವುದು. ಬೆಂಗಳೂರು ಭಾರತದ ಬೆಳವಣಿಗೆಯ ಕೇಂದ್ರವಾಗಿರುವುದರಿಂದ ಇತರ ರಾಜ್ಯಗಳಿಂದ ಹೆಚ್ಚಿನ ವಲಸೆಯ ಕಾರಣಗಳಿಂದಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ನಿಭಾಯಿಸಲು ಹೆಚ್ಚುವರಿ ಮೂಲಸೌಕರ್ಯ ಅನುದಾನವನ್ನು ನೀಡಬೇಕು. ಬೆಂಗಳೂರನ್ನು ನೆರೆಯ ಸ್ಯಾಟಲೈಟ್ ಟೌನ್ಗಳಾದಂತಹ ಕೋಲಾರ, ಮೈಸೂರು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಸಂಪರ್ಕಿಸಲು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಮಂಜೂರು ಮಾಡುವಂತೆ ವಿನಂತಿಸಿದ್ದಾರೆ. ಈ ಪರಿವರ್ತನೆಯ ಹಾದಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯಗಳೊಂದಿಗೆ ಪಾಲುದಾರಿಕೆ ಹೊಂದಲು ಕರ್ನಾಟಕವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 1 ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,08,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಮತ್ತು ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗುತ್ತಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದಂತಹ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ದ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವ ಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: ವಿತ್ ಆಲ್ ದೀಸ್ ಪ್ರಾಬ್ಲಮ್ಸ್ ವಾಟ್ ವಿ ಆರ್ ಫೇಸಿಂಗ್ ಇನ್ ದಿ ವರ್ಲ್ಡ್ ಟುಡೇ, ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಐ ಆಮ್ ನಾಟ್ ಟೆಲಿಂಗ್ ಬಿಕಾಸ್ ಆಫ್ ದಿ ಹ್ಯೂಜ್ ಅಂಡ್ ವಾಸ್ಟ್ನೆಸ್ ಆಫ್ ದಿಸ್ ಕಂಟ್ರಿ. ದೇರ್ ಆರ್ ಸಮ್ ಇಶ್ಯೂಸ್, ಇಂಡಿಯಾಸ್ ಎಕಾನಮಿ ಇಸ್ ಗ್ರೋಯಿಂಗ್, ದೇರ್ ಆರ್ ಸಮ್ ಪ್ರಾಬ್ಲಮ್. But in spite of the Middle East problem, in spite of the Iran, US, Ukraine, Russia, India's economy is going fast. I would like to tell, 19th century was UK's century, England's century. 20th century was initially, it was USSR century. After the collapse of the USSR, it was the US century. Make my words, you can record my words. 21st century is India century. That century belongs to India. So we want to become Vikasita Bharat by 2047. There, that Vikasita Bharat, you will be a senior citizens or at least mature citizens at that time. And I would like to tell you, is Bharat ko dekhne ke liye aapko ek saubhagya mila hai. Isme ek aap contribution karna chahiye. I don't say compromise your

0: comforts, but with that, achieving that comfort also, you can contribute something to the society, something to the nation, and also never forget the sacrifice which has been done by your parents. Many parents, it may be so also, they might have struggled so much, pay your hostel fees, so many things. So never forget that, treat them well. If they are happy, you will be happy. If they are not happy at their age, you will also feel the same main treatment. Never do that.
1: ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮದ ಅನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
2: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನು ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯುತ್ತೆ. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನು ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದ್ದಾರೆ. ಆ ಪೇರೆಂಟ್ಸ್ಗಳು ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ವಾ ಅಂತಕ್ಕಂತ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದೀವಿ.
1: ಬಳಿಕ ಇಲಾಖೆ ನಿಯಮಾವಳಿಗಳ ಪ್ರಕಾರ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದತ್ತು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ವರ್ಷ ದತ್ತು ಪಡೆದವರಲ್ಲಿ ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಮುಂತಾದ ಮಹಾನಗರಗಳ ಪೋಷಕರು ಮಕ್ಕಳನ್ನು ದತ್ತು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಉತ್ತಮ ಪ್ರಗತಿ ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಪ್ರಧಾನಮಂತ್ರಿಗಳ ಸುರಕ್ಷಾ ಬಿಮಾ ಯೋಜನೆ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ದಾಗಿ ಎರಡು ಯೋಜನೆಗಳು ನಮ್ಮ ಬ್ಯಾಂಕ್ ಮೂಲಕ ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ PMJJBY ಅಂತೇಳಿ, ಅಂದ್ರೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ, ಅವರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು ಇಲ್ಲ ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ 2330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46.60 ಕೋಟಿ ಅಷ್ಟು ನಾವು ಅವರ ಕುಟುಂಬಕ್ಕೆ ವಾರಸುದಾರರಿಗೆ ನಮ್ಮ ಬ್ಯಾಂಕ್ ಮೂಲಕ ಅವರಿಗೆ ಜಮಾ ಮಾಡಲಾಗಿದೆ. ಹಾಗೇನೆ ಇನ್ನೊಂದು ಸ್ಕೀಮ್ ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ, ಅಂತ ಅಂದ್ರೆ ಇದು ಪ್ಯೂರ್ಲಿ ಅಪಘಾತ ವಿಮೆ, ಆಕ್ಸಿಡೆಂಟಲ್ ಡೆತ್ ಆಗಿರುವಂತವ್ರಿಗೆ ಕೊಡುವಂತದ್ದು. ಇದು 18 ವರ್ಷದಿಂದ 70 ವರ್ಷ ಇರುವಂತ ಫಲಾನುಭವಿಗಳಿಗೆ ಕೊಡುವಂತದ್ದು. ಇದು ಒಟ್ಟಾರೆ 363 ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7.12 ಕೋಟಿ ನಾವು ಆ ಫಲಾನುಭವಿ ಕುಟುಂಬಗಳಿಗೆ ಅವರ ಕುಟುಂಬದ SP ಖಾತೆಗೆ ಜಮಾ ಕೊಟ್ಟಿದ್ದೀವಿ. ಒಟ್ಟಾರೆ ಎರಡು ತಗೊಂಡ್ರೆ PM ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇಲ್ಲಿವರೆಗೆ ಹಾವೇರಿ ಜಿಲ್ಲೆಯಾದ್ಯಂತ 2693 ಮೃತ ಕುಟುಂಬಗಳಿಗೆ 53.72 ಕೋಟಿ ಅಷ್ಟು ನಾವು ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇದೊಂದು ಭಾರತ ಸರ್ಕಾರದ ಒಳ್ಳೆ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು, 18 ವರ್ಷದಿಂದ 50 ವರ್ಷ ಇರುವಂತಹ ಎಲ್ಲ SB ಖಾತೆದಾರರಿಗೆ 436 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು, ವರ್ಷಕ್ಕೆ ಒಂದ್ ಸರಿ ಕಟ್ಟುವಂತದ್ದು. ಅದು ಈ ಜೂನ್ ತಿಂಗಳಿಂದ ಶುರು ಆಗ್ತದೆ. ಅವರು ಹೋಗಿ ಬ್ಯಾಂಕ್ಗಳಲ್ಲಿ ಆ ಫಾರ್ಮ್ ನ ನೋಂದಾಯಿಸಿಕೊಂಡ್ರೆ ತಾನಾಗಿ ಪ್ರತಿ ವರ್ಷ ಆಟೋ ಡೆಬಿಟ್ ಆಗ್ತದೆ. ಅವರೇನು ಪ್ರತಿ ವರ್ಷ ಹೋಗಿ ಕೊಡುವಂತ ಫಾರ್ಮ್ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರು ಬ್ಯಾಲೆನ್ಸ್ ಇಟ್ಟಿರಬೇಕು, 436 ರೂಪೀಸ್ ಬ್ಯಾಲೆನ್ಸ್ ಇಟ್ಟರೆ ಪ್ರತಿ ವರ್ಷ ತಾನಾಗಿ ಆಟೋ ಡೆಬಿಟ್ ಆಗ್ತದೆ. ಆ ಕುಟುಂಬಕ್ಕೆ ಏನಾದ್ರೂ ಸಾವು ಆಯ್ತು ಅಂದ್ರೆ 2 ಲಕ್ಷ, ಅಥವಾ ಅಪಘಾತ ಆಗಿ ಅವ್ರಿಗೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಆದ್ರೆ ಅವ್ರಿಗೆ ಆ ಕುಟುಂಬಕ್ಕೆ ಅಥವಾ ಅವರಿಗೆ 1 ಲಕ್ಷ ಕೊಡುವಂತದ್ದು ಈ ಒಂದು PMJJBY ಇರುವಂತದ್ದು.
1: ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. FTA ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆಯ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: Made a major improvement. From almost 460 billion, we have doubled our overall exports. the key growth areas in exports have been our services exports, and in goods export we have grown significantly as far as electronic goods exports are concerned, engineering goods exports are concerned, drug and pharma is there, spices, coffee, tobacco. So number of items have actually seen a major jump in exports in last 12 years. In services exports, in fact, we have actually grown from 100 billion to almost 421 billion. So it's a growth of almost 4 times. However, we feel that still there is a lot of untapped potential. And in that background, effort has been in last 5 years to diversify our exports, to build trusted relationships, to develop supply chain resilience through multiple FTAs.
1: ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಭಾವಗೀತೆಗಳು. ಮೊದಲಿಗೆ ಸಂಗೀತ ಕಟ್ಟಿ ಹಾಡಿರುವ ಅಂಬಿಕಾ ತನಯದತ್ತ ಅವರ ರಚನೆ ದನಕರದ ಕಾಲಿನ ಧೂಳಿನಲ್ಲಿ.

ಸಂಗೀತ ಕಟ್ಟಿ ಹಾಡಿರುವ ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8:10 ಆಗಲಿದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ನೈಟ್ ವಾಕ್ ತುಂಬಾ ಚೆನ್ನಾಗಿತ್ತಲ್ವಾ? ತಂಪಾಗಿ ಆರಾಮಾಗಿ.
2: ಹಾ ಹೌದು, ಮನೆಯೊಳಗೆ ಯಾರು ಇರ್ತಾರೆ ಹೇಳು? ಹೊರಗಡೆ ಆದ್ರೆ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ, ಅಷ್ಟು ಶೆಕೆ ಅನ್ಸಲ್ಲ.
1: ಅಯ್ಯೋ, ಮನೇಲಿ ಎಷ್ಟು ಕಾವನ್ನಿಸ್ತಿದೆ, ಹೊರಗಡೆ ಎಷ್ಟು ತಂಪಾಗಿತ್ತು.
2: ಅಯ್ಯೋ, ಯಾರು ಒಳಗಿರ್ತಾರೆ ಲಿಖಿತ? ಎಷ್ಟು ಶೆಕೆ ಆಗ್ತಿದೆ ನೋಡು.
1: ಫಸ್ಟ್ ಫ್ಯಾನ್ ಆನ್ ಮಾಡಿ.
2: ಆನ್ ಮಾಡ್ತೀನಿ ತಡಿ.
1: ನಂಗೊಂದು ಪ್ರಶ್ನೆ ಹೊಳಿತು.
2: ಅಯ್ಯೋ, ಪ್ರಶ್ನೆ ಹೊಳಿತಾ?
1: ಹೌದು.
2: ಸರಿ ಕೇಳು.
1: ಈಗ ಫ್ಯಾನ್ ರೆಗ್ಯುಲೇಟರ್ನ ನೀವು ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಸ್ಪೀಡ್ ಕಮ್ಮಿ ಆಗ್ತಿತ್ತು, ಆದ್ರೆ ಬಲ್ಗಡೆ ತಿರುಗಿಸ್ತಿದ್ರೆ ಸ್ಪೀಡ್ ಜಾಸ್ತಿ ಆಗ್ತಿದೆ. ಇದ್ ಹೇಗ್ ಕೆಲ್ಸ ಮಾಡ್ತಿದೆ ಫ್ಯಾನು?
2: ಅಂತೂ ಇಂತೂ ಇಲ್ಲಿ ಜಾಡ ಹಿಡ್ದು.
1: ಹಾ,
2: ಪ್ರಶ್ನೆಗಳ ಸರಣಿ ನಾನು ಹೇಳೋದ್ರೊಳಗೆ ನಿನ್ನ ತಲೆಯಲ್ಲಿ ತಯಾರಾಗುತ್ತೆ, ಕರೆಕ್ಟಾ?
1: ಹೌದು.
2: ಸರಿ ಆಯ್ತು. ನೋಡು, ಈ ಫ್ಯಾನ್ ರೆಗ್ಯುಲೇಟರ್ ಅಥವಾ ಫ್ಯಾನ್ ನಿಯಂತ್ರಕ ಅಂತ ಏನಿದೆ, ಇದು ನೇರವಾಗಿ ಫ್ಯಾನಿನ ವೇಗವನ್ನ ನಿಯಂತ್ರಿಸಲ್ಲ, ಬದಲಾಗಿ ಫ್ಯಾನ್ ಒಳಗಿರುವಂತಹ ಮೋಟಾರ್ಗೆ ನೀಡುವಂತಹ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸೋ ಮೂಲಕ ಅದು ಫ್ಯಾನಿನ ವೇಗವನ್ನ ಕಂಟ್ರೋಲ್ ಮಾಡುತ್ತೆ.
1: ಒಂಥರ ಇಂಡೈರೆಕ್ಟ್ ಆಗಿ.
2: ಹೌದು. ಈಗ ಸೀಲಿಂಗ್ ಫ್ಯಾನ್ ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅನ್ನ ಬಳಸುತ್ತೆ. ಅದರ ವೇಗ ಮುಖ್ಯವಾಗಿ ಮೋಟಾರ್ಗೆ ತಲುಪುವಂತಹ ವೋಲ್ಟೇಜ್ ಮತ್ತೆ ಕರೆಂಟ್ನ ಪ್ರಮಾಣದ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ನಿಯಂತ್ರಕವು ಫ್ಯಾನ್ಗೆ ಸರಬರಾಜು ಮಾಡುವಂತಹ ವೋಲ್ಟೇಜ್ ಕಡಿಮೆ ಮಾಡಿದಾಗ ಮೋಟಾರ್ ನಿಧಾನವಾಗಿ ತಿರುಗುತ್ತೆ, ನಮ್ಗೆ ಕಡಿಮೆ ಗಾಳಿ ಸಿಗುತ್ತೆ. ಆಯ್ತಾ? ಅದೇ ಒಂದ್ ವೇಳೆ ಮೋಟಾರ್ಗೆ ಹೆಚ್ಚಿನ ವೋಲ್ಟೇಜ್ ಸಿಕ್ಕಾಗ ಫ್ಯಾನ್ ವೇಗವಾಗಿ ತಿರುಗುತ್ತೆ, ಗಾಳಿ ಹೆಚ್ಚಾಗಿ ಬೀಸುತ್ತೆ.
1: ನೀವು ಹೇಳಿದ ನನಗೆ ಅರ್ಥ ಆಯ್ತು. ಆದ್ರೆ ನೀವು ಹೇಳ್ತಾ ಈಗ ಸೀಲಿಂಗ್ ಫ್ಯಾನ್ಗಳಲ್ಲಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂತ ಹೇಳಿದ್ರಿ.
2: ಹೇಳ್ದೆ.
1: ಹೌದಲ್ವಾ? ಈಗ ಅದಕ್ಕೆ ಮೊದಲಿಗೆ ಈ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಸರಿ ಆಯ್ತು. ಈ ಇಂಡಕ್ಷನ್ ಮೋಟಾರ್ ಅನ್ನುವಂಥದ್ದು ವಿದ್ಯುತ್ ಕಾಂತೀಯ ಪ್ರಚೋದನೆ ತತ್ವ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುವಂತಹ ಎಸಿ ವಿದ್ಯುತ್ ಮೋಟಾರ್ ಆಗಿದೆ. ಆಯ್ತಾ? ಈಗ ನಾವು ಒಂದು ಇಂಡಕ್ಷನ್ ಮೋಟಾರ್ ಅನ್ನ ತೆಗೆದುಕೊಂಡ್ರೆ ಆ ಮೋಟಾರ್ನಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡಬಹುದು, ಒಂದು ಸ್ಟೇಟರ್ ಮತ್ತೊಂದು ರೋಟರ್. ಈ ಸ್ಟೇಟರ್ ಏನಿದೆ, ಇದೊಂದು ಸ್ಥಿರ ಭಾಗ, ಇದರಲ್ಲಿ ವೈರ್ ವೈಂಡಿಂಗ್ಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ ಒಂದು ಕಾಯಿಲ್ಗೆ ವೈರ್ ಗಳನ್ನ ಸುತ್ತಿರ್ತಾರೆ, ಅದು ನೇರವಾಗಿ ಎಸಿ ಕರೆಂಟ್ ಏನು ಸಪ್ಲೈ ಆಗ್ತಿರುತ್ತೆ ಅದಕ್ಕೆ ಸಂಪರ್ಕಗೊಂಡಿರು. ಸ್ಥಿರವಾಗಿ ಎಸಿ ಪೂರೈಕೆಗೆ ಸಂಪರ್ಕಗೊಂಡಿರುವಂತಹ ಒಂದು ಭಾಗವೇ ಸ್ಟೇಟರ್. ಆ ಒಂದು ವೈಂಡಿಂಗ್ ಗಳ ಅಂದ್ರೆ ವೈರ್ ಗಳನ್ನ ಏನು ಸುತ್ತಿದರೋ ಅದ ಮೂಲಕ ಆಲ್ಟರ್ನೇಟಿಂಗ್ ಕರೆಂಟ್ ಹರಿದಾಗ ಅದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುತ್ತೆ.

0: ಈ ರೀತಿ ಬದಲಾಗ್ತಾ ಇರುವಂತಹ ಕಾಂತೀಯ ಕ್ಷೇತ್ರ ಅಂದರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟರ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತೆ. ಅಂದ್ರೆ ಇದು ರೋಟರ್ ಅನ್ನ ವಿದ್ಯುತ್ ಸರಬರಾಜಿಗೆ ನೇರವಾಗಿ ಸಂಪರ್ಕಿಸಲ್ಲ, ಬದಲಾಗಿ ರೋಟರ್ನಲ್ಲೇ ವಿದ್ಯುತ್ ಪ್ರವಾಹವನ್ನ ಪ್ರಚೋದಿಸುತ್ತೆ, ಅಂದ್ರೆ ಇಂಡ್ಯೂಸ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಇಂಡಕ್ಷನ್ ಮೋಟಾರ್ ಅಂತ ಹೇಳಿ ಕರೀತಾರೆ. ಇನ್ನು ರೋಟರ್ನಲ್ಲಿ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದ್ಮೇಲೆ ಪ್ರವಾಹವು ತನ್ನದೇ ಆದಂತಹ ಕಾಂತೀಯ ಕ್ಷೇತ್ರವನ್ನ ಸೃಷ್ಟಿಸುತ್ತೆ. ಸ್ಟೇಟರ್ ಮತ್ತು ರೋಟರ್ ಕ್ಷೇತ್ರ ಇವೆರಡರ ನಡುವೆ ಇಂಟ್ರಾಕ್ಷನ್ ಉಂಟಾಗಿ ಟಾರ್ಕ್ ನ ಉತ್ಪಾದನೆ ಆಗುತ್ತೆ. ಈ ಟಾರ್ಕ್ ನಿಂದ ಆ ರೋಟರ್ ತಿರುಗುತ್ತೆ.
1: ಈ ಟಾರ್ಕ್ ಏನು ತಿರ್ಗಂಗ್ ಮಾಡುತ್ತೆ. ಈ ಟಾರ್ಕ್ ಅಂದ್ರೆ ಏನು?
0: ಟಾರ್ಕ್ ಅಂದ್ರೆ ಏನಿಲ್ಲ, ಬಹಳ ಸರಳ. ಯಾವುದೇ ಒಂದು ವಸ್ತು ತಿರುಗಬೇಕು ಅಂದ್ರೆ ಅದಕ್ಕೆ ರೊಟೇಟಿಂಗ್ ಫೋರ್ಸ್ ಬೇಕು. ಎಲ್ಲಿ ಟಾರ್ಕ್ ಉತ್ಪಾದನೆ ಆಗುತ್ತೋ ಅದು ಒಂದು ವಸ್ತುವಿಗೆ ತಿರುಗುವಂತಹ ಶಕ್ತಿಯನ್ನ, ರೊಟೇಟಿಂಗ್ ಫೋರ್ಸ್ ಅನ್ನ ಕೊಡುತ್ತೆ. ಅದನ್ನ ನಾವು ಟಾರ್ಕ್ ಅಂತ ಹೇಳಿ ಕರಿತೀವಿ.
1: ಈ ಟಾರ್ಕ್ ಅಂದ್ರೂ ಗೊತ್ತಾಯ್ತು, ಇಂಡಕ್ಷನ್ ಮೋಟಾರ್ ಅಂದ್ರೆ ಗೊತ್ತಾಯ್ತು. ಈಗ ನೀವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂದ್ರೇನು ಅಂತ ಹೇಳಿ.
0: ಸಿಂಗಲ್ ಫೇಸ್ ಅಂದ್ರೆ ಏಕ ಹಂತದ ಇಂಡಕ್ಷನ್ ಮೋಟಾರ್ನಲ್ಲಿ ಮೋಟಾರ್ಗೆ ಸಿಂಗಲ್ ಫೇಸ್ ಎಸಿ ಪವರ್ ಅನ್ನ ಸರಬರಾಜು ಮಾಡ್ತಾರೆ. ಇದರಿಂದಾಗಿ ನೈಸರ್ಗಿಕವಾಗಿ ಬರುವಂತಹ ತಿರುಗುವ ಕಾಂತೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ ಉತ್ಪಾದನೆ ಆಗುತ್ತೆ. ಏನ್ ವ್ಯತ್ಯಾಸ ಅಂದ್ರೆ, ತಿರುಗುವ ಕಾಂತೀಯ ಕ್ಷೇತ್ರದಲ್ಲಿ ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ. ಅದೇ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ, ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ದಿಕ್ಕಿನ ಬದಲಾವಣೆ ಆಗಲ್ಲ. ಈ ರೀತಿಯ ಒಂದು ಕಾಂತೀಯ ಕ್ಷೇತ್ರವನ್ನ ಇದು ಉತ್ಪಾದಿಸುತ್ತೆ. ಈ ಕಾರಣದಿಂದಾಗಿ ಮೋಟಾರ್ ಅನ್ನ ಸ್ವತಃ ಪ್ರಾರಂಭ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಒಂದ್ ವೇಳೆ ನಾವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಹೆಚ್ಚುವರಿಯ ಅವಶ್ಯಕತೆ ಇದೆ. ಏನೇನ್ ಹೆಚ್ಚುವರಿ ವ್ಯವಸ್ಥೆ ಅಂದ್ರೆ, ಆರಂಭಿಕ ವೈಂಡಿಂಗ್ ಬೇಕು, ಕೆಪಾಸಿಟರ್ ಬೇಕು, ಶೇಡೆಡ್ ಪೋಲ್ ಬೇಕು. ಈ ರೀತಿ ಇದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಹೆಚ್ಚುವರಿ ವ್ಯವಸ್ಥೆಗಳು ಬೇಕಾಗುತ್ತೆ. ಇನ್ನು ಇದನ್ನ ಸಾಮಾನ್ಯವಾಗಿ ಗೃಹೋಪಯೋಗಿ ಉಪಕರಣಗಳು ಅಂದ್ರೆ ಮನೆಗಳಲ್ಲಿ ನಾವು ನೋಡುವಂತಹ ಸೀಲಿಂಗ್ ಫ್ಯಾನ್, ವಾಷಿಂಗ್ ಮಷೀನ್, ಮಿಕ್ಸರ್ ಮತ್ತೆ ಸಣ್ಣ ಪಂಪ್ಗಳಲ್ಲಿ ಈ ಮೋಟಾರ್ಗಳ ನಾವು ಸಾಮಾನ್ಯವಾಗಿ ನೋಡ.
1: ಇದಿಷ್ಟು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್. ಹೌದಲ್ವಾ, ಇದು ಹಿಂಗ್ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಾನು ಪೇಪರ್ಗಳನ್ನೆಲ್ಲ ಓದ್ಬೇಕಾದ್ರೆ, ಈ ರೈತರುಗಳು ನೀರಾವರಿ ಜಮೀನೆಲ್ಲ ಇರುತ್ತಲ್ಲ, ಅಲ್ಲಿಗೆಲ್ಲ 3-phase ಕರೆಂಟ್ ಬೇಕು ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅಂದ್ರೆ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ, ಬೇಕು ಅಂತ ಹೇಳ್ಬಿಟ್ಟು. ಈಗ ನನಗೆ ಇರೋ ಪ್ರಶ್ನೆ ಏನಂತ ಅಂದ್ರೆ, ಈ 3-phase ಇಂಡಕ್ಷನ್ ಮೋಟಾರು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಿಂತ ಹೇಗೆ ಭಿನ್ನವಾಗಿದೆ ಅಂತ.
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಪರವಾಗಿಲ್ಲ, ಪೇಪರ್ ಎಲ್ಲ ಓದಿ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊತಾ ಇದೀಯ.
1: ಅಂತದ್ದೇನಿಲ್ಲ, ಸುಮ್ನೆ ಅಂದ್ರೆ ನೀವ್ ಹೇಳ್ತಿದ್ದಾಗ ನೆನಪಾಗಿದ್ದಷ್ಟೇ.
0: ಹಾ, ಸರಿ ಸರಿ. ಈಗ 3-phase ಇಂಡಕ್ಷನ್ ಮೋಟರ್ ಅಂದ್ರೆ 3-phase ಇಂಡಕ್ಷನ್ ಮೋಟಾರ್ನಲ್ಲಿ ಸ್ಟೇಟರ್ 3-phase ಎಸಿ ಪೂರೈಕೆಯನ್ನ ಪಡ್ಕೊಳ್ಳುತ್ತೆ. ಹಿಂದಿನದ್ರಲ್ಲಿ ಬರೀ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಇತ್ತು, ಬಟ್ ಇಲ್ಲಿ 3-phase ಎಸಿ ಪವರ್ ಸಪ್ಲೈ ಅನ್ನ ಕೊಡ್ತಾರೆ. ಈ ಮೂರು ವಿದ್ಯುತ್ ಪ್ರವಾಹಗಳ ನಡುವೆ 120 degree ಫೇಸ್ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಒಂದು ಸೈನ್ ವೇವ್ಗೂ ಇನ್ನೊಂದು ಸೈನ್ ವೇವ್ಗೂ 120 degree ವ್ಯತ್ಯಾಸ ಇರುತ್ತೆ. ಇದೇನ್ ಮಾಡುತ್ತೆ, ಸ್ವಾಭಾವಿಕವಾಗಿ ಇದು ಕೂಡ ಸುಗಮ ಅಂದ್ರೆ ಸ್ಮೂತ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸೃಷ್ಟಿ ಮಾಡುತ್ತೆ. ಈ ತಿರುಗುವ ಕ್ಷೇತ್ರದಿಂದಾಗಿ ಮೋಟರ್ ಸ್ವಯಂಚಾಲಿತವಾಗಿ ಪ್ರಾರಂಭ ಆಗುತ್ತೆ. ಸಿಂಗಲ್ ಫೇಸ್ ಅಲ್ಲಿ ಏನಾಗಿತ್ತು, ಅದನ್ನ ಚಾಲು ಮಾಡೋದಕ್ಕೆ ಹೆಚ್ಚುವರಿ ವ್ಯವಸ್ಥೆ ಅವಶ್ಯಕತೆ ಬೇಕಿತ್ತು, ವೈಂಡಿಂಗ್, ಕೆಪಾಸಿಟರ್, ಶೇಡೆಡ್ ಪೋಲ್. ಬಟ್ ಇದು ಸ್ವಯಂಚಾಲಿತವಾಗಿ ಪ್ರಾರಂಭ ಆಗಿ ಸುಗಮವಾಗಿ ಕಾರ್ಯಾಚರಣೆ ಮಾಡುತ್ತೆ. ಮತ್ತೆ ತಿರುಗೋದಕ್ಕೆ ಟಾರ್ಕ್ ಅನ್ನೋ ಶಕ್ತಿ ಬೇಕು ಅಂತ ಹೇಳಿದ್ರೆ, ಇದು ಹೆಚ್ಚು ಟಾರ್ಕ್ ಅನ್ನ ಉತ್ಪಾದನೆ ಮಾಡುತ್ತೆ. ಈ 3-phase ಮೋಟಾರ್ಗಳು ಅಂದ್ರೆ 3-phase ಇಂಡಕ್ಷನ್ ಮೋಟಾರ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ವಿಶ್ವಾಸಾರ್ಹ ಕೂಡ. ಹಾಗಾಗಿ ಇವನ್ನ ದೊಡ್ಡ ದೊಡ್ಡ ಯಂತ್ರಗಳು, ಕಂಪ್ರೆಸರ್ಗಳು, ಕನ್ವೇಯರ್ ಬೆಲ್ಟ್ಗಳು, ಎಲಿವೇಟರ್ಗಳು ಅಂದ್ರೆ ಲಿಫ್ಟ್, ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕೃಷಿಯಲ್ಲಿ ನಾವು ನೋಡಬಹುದಂತಹ ದೊಡ್ಡ ದೊಡ್ಡ ಪಂಪ್ಗಳು, ಅಲ್ಲಿ ಇದನ್ನು ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಈ 2 ಮೋಟಾರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ, ವಿದ್ಯುತ್ ಸರಬರಾಜಾಗ್ತಾ ಇರುವಂತಹ

0: ಪ್ರಕಾರ ಮತ್ತು ತಿರುಗು ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುವ ವಿಧಾನ, ಇದೇ ಮುಖ್ಯವಾದಂತಹ ವ್ಯತ್ಯಾಸ. ಈ ಸಿಂಗಲ್ ಫೇಸ್ ಮೋಟಾರ್ಗೆ ಹೆಚ್ಚುವರಿ ಆರಂಭಿಕ ವಿಧಾನಗಳು ಬೇಕು, ಮತ್ತು ಇದು ಕಡಿಮೆ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ನಾವಿದನ್ನ ಗೃಹೋಪಯೋಗಿ ಅಪ್ಲಿಕೇಶನ್ಗಳಲ್ಲಿ ಕಾಣಬಹುದು. ಆದ್ರೆ ಮೂರು ಹಂತದ ಮೋಟಾರ್ ಸ್ವಾಭಾವಿಕವಾಗಿ ತಿರುಗುವಾಂತಿ ಕ್ಷೇತ್ರವನ್ನು ಉತ್ಪಾದಿಸುತ್ತೆ, ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದನ್ನ ನಾವು ತುಂಬಾ ಹೊರೆ ಅಂದ್ರೆ ಹೆಚ್ಚು ಲೋಡ್ ಬೇಕಾಗಿರುವಂತಹ ಸ್ಥಳಗಳಲ್ಲಿ ನಾವು ಬಳಸಬಹುದು. ಆದ್ರೆ ಈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳು ಸಣ್ಣ ಬಳಕೆಗೆ ಸರಳ, ಯಾಕಂದ್ರೆ ಇದು ಅಗ್ಗವಾಗಿರುತ್ತೆ. ಆದ್ರೆ ಈ ಮೂರು ಹಂತದ ಮೋಟಾರ್ಗಳೇನಿದೆ ಅದರಲ್ಲಿ ಉತ್ತಮ ದಕ್ಷತೆ ಇದೆ, ಆರಂಭಿಕ ಟಾರ್ಕ್ ಹೆಚ್ಚಿರುತ್ತೆ, ಮತ್ತೆ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳಲ್ಲೂ ಕೂಡ ಇದನ್ನ ಬಳಸಬಹುದು.
1: ಈಗ ನನಗೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರು ಮತ್ತೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು.
0: ಹಾ ಸರಿ,
1: ಆದ್ರೆ ಈ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಅಂತ ಹೇಳಿದ್ರಲ್ಲ, ಅದಕ್ಕೂ ಮತ್ತೆ ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಂತಾನು ಹೇಳಿದ್ರೆ, ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು?
0: ಸರಿ, ಅದ್ರ ಬಗ್ಗೆ ನೋಡೋಣ ಈಗ.
1: ಹಾ
0: ನೋಡು, ಇವೆರಡರ ನಡುವೆ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ ಇದು ಎಷ್ಟು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಬಳಸುತ್ತೆ ಅಂತ, ಅಂದ್ರೆ ಎಷ್ಟು ಸಂಖ್ಯೆಯ ವೋಲ್ಟೇಜ್ ಅನ್ನ ಬಳಸುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಈಗ ನೋಡು, ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಲ್ಲಿ ಕೇವಲ ಒಂದೇ ಒಂದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ವೇನ ಬಳಸ್ತಾರೆ, ಅಂದ್ರೆ ಬರೀ ಒಂದೇ ಒಂದು ಎಸಿ ಸಿಗ್ನಲ್ ಮಾತ್ರ ಇರುತ್ತೆ. ಈ ಒಂದು ವೋಲ್ಟೇಜ್ ಸೈನೋಸಾಯ್ಡಿಯಲ್ ರೀತಿಯಲ್ಲಿ ಏರುತ್ತೆ ಇಳಿಯುತ್ತೆ, ಮತ್ತೆ ಇದು ಪೀರಿಯಾಡಿಕಲಿ ಅಂದ್ರೆ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಕೂಡ ಬದಲಿಸುತ್ತೆ. ಆಯ್ತಾ, ಒಂದೇ ಹಂತ ಇರೋದ್ರಿಂದ, ಯಾಕಂದ್ರೆ ಇದು ಕೇವಲ ಒಂದೇ ಒಂದು ಎಸಿ ಸಿಗ್ನಲ್ ನನ್ನ ಬಳಸ್ತಾ ಇದೆ, ಒಂದೇ ಹಂತ ಇರುತ್ತೆ. ಲೋಡ್ಗೆ ತಲುಪಿಸುವಾಗ ವಿದ್ಯುತ್ನಲ್ಲೂ ಕೂಡ ನಿರಂತರವಾಗಿ ಏರಿಳಿತ ಆಗ್ತಾ ಇರುತ್ತೆ, ಯಾಕಂದ್ರೆ ಸೈನೋಸಾಯ್ಡಲ್ ವೇವ್ ಅಂದ್ರೆ ಹಾಗೆ. ಒಂದ್ಸಲ ಏನಾಗುತ್ತೆ, ಇದು ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ಕನಿಷ್ಠ ಮಟ್ಟಕ್ಕೆ ಬರುತ್ತೆ, ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಇದನ್ನ ನಾವು ಸಣ್ಣ ಮಟ್ಟದ ಬೆಳಕಿನ ಲೋಡು, ಬಲ್ಬು, ಫ್ಯಾನು, ಟಿವಿ, ರೆಫ್ರಿಜರೇಟರು ಈ ರೀತಿ ಬಳಸ್ತೀವಿ. ಇನ್ನು ನಾವು ನಮ್ಮ ಮನೇಲಿರುವಂತಹ ಸಿಂಗಲ್ ಫೇಸ್ ವೈರ್ಗಳನ್ನ ಗಮನಿಸಿದ್ರೆ, ಎಲ್ಲಾದ್ರೂ ಸಿಂಗಲ್ ಫೇಸ್ ವೈರ್ನ ನೋಡಿದ್ರೆ ಇದರಲ್ಲಿ ಎರಡು ವೈರ್ಗಳನ್ನ ನಾವು ಕಾಣಬಹುದು. ಒಂದನ್ನ ಫೇಸ್ ವೈರ್ ಅಂತೀವಿ, ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಹೇಳಿ ಕರಿತೀವಿ. ಇನ್ನು ತ್ರಿಫೇಸ್ ಎಸಿ ಪವರ್ ಸಪ್ಲೈ ಅಲ್ಲಿ ನೋಡೋದಾದ್ರೆ ಇದು ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳನ್ನ ಬಳಸುತ್ತೆ. ಇದರಲ್ಲಿ ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳು ಉತ್ಪತ್ತಿಯಾಗುತ್ತೆ. ಪ್ರತಿಯೊಂದು ಕೂಡ ಒಂದೇ ತರಾಂಗಾಂತರ ಇದ್ರೂ ಒಂದರಿಂದ ಒಂದಕ್ಕಾಗ್ಲೇ ಹೇಳದ್ನಲ್ಲ,
1: 120 ಡಿಗ್ರಿ
0: 120 ಡಿಗ್ರಿಯಿಂದ ಫೇಸ್ ಶಿಫ್ಟ್ ಅಥವಾ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದೊಂದು ಸಮಯಕ್ಕೆ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಹಾಗಾಗಿ ವಿತರಿಸಲಾಗ್ತಿರುವಂತಹ ಒಟ್ಟಿನ ವಿದ್ಯುತ್ತು ಹೆಚ್ಚು ಸುಗಮವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಯಾಕಂದ್ರೆ ಒಂದು ಸಮಯದಲ್ಲಿ ಒಂದು ಸಿಗ್ನಲ್ ಗರಿಷ್ಠ ಮಟ್ಟಕ್ಕೆ ಬಂದಿದ್ರೆ ಇನ್ನೊಂದು ಕನಿಷ್ಠ ಇರುತ್ತೆ, ಇನ್ನೊಂದು ಸಿಗ್ನಲ್ ಕನಿಷ್ಠ ಇದ್ರೆ ಮತ್ತೊಂದು ಗರಿಷ್ಠದಲ್ಲಿರುತ್ತೆ. ಹಾಗಾಗಿ ಇದನ್ನ ಭಾರಿ ಯಂತ್ರೋಪಕರಣಗಳಲ್ಲಿ ಸುಗಮವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಈ ತ್ರೀ ಫೇಸ್ ಪವರ್ ಸಪ್ಲೈ ಇರುವಂತಹ ವೈರ್ ಅನ್ನ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಇದರಲ್ಲಿ ಮೂರು ಫೇಸ್ ವೈರ್ ಇರುತ್ತೆ, ಮತ್ತೆ ಕೆಲವು ಒಮ್ಮೊಮ್ಮೆ ಒಂದು ನ್ಯೂಟ್ರಲ್ ವೈರ್ನ ನಾವಿದ್ರಲ್ಲಿ ಕಾಣಬಹುದು.
1: ಹೇ, ನನ್ಗೊಂದ್ ನೆನ್ಪಾಯ್ತು. ಈಗ ಮನೆಯಲ್ಲಿ ಬಲ್ಬ್ ಉರಿತಾ ಇರುತ್ತೆ, ಸಡನ್ ಆಗಿ ಸ್ವಲ್ಪ ಡಿಮ್ ಲೈಟಿಗೆ ಬಂದಾಗ ನಮ್ಮಅಮ್ಮ ಎಲ್ಲ ಸಿಂಗಲ್ ಫೇಸ್ ಆಗಿದೆ, ಸಿಂಗಲ್ ಫೇಸ್ ಆಗಿದೆ, ಅದಿದೇ ಇರ್ಬೇಕೇನ ಅಲ್ವಾ?
0: ಬೇಕಾಗಿರೋಷ್ಟು ಪ್ರಮಾಣದ ವೋಲ್ಟೇಜ್ ಅದಕ್ಕೆ ಸಿಕ್ಕಿರಲ್ಲ, ಆ ವೋಲ್ಟೇಜ್ ನಲ್ಲಿ ಫ್ಲಕ್ಚುಯೇಷನ್ ಆಗ ಇರುತ್ತೆ. ಹಾಗಾಗಿ ಪರಿಪೂರ್ಣ ವೋಲ್ಟೇಜ್ ಸಿಗದ ಕಾರಣ ಅದು ಕೂಡ ಪರಿಪೂರ್ಣವಾಗಿ ಕೆಲಸ ಮಾಡಲ್ಲ. ಫ್ಯಾನು ಸದ್ದು ಮಾಡಿ ತಿರುಗ್ತಾ ಇರುತ್ತೆ, ಲೈಟು ಬ್ಲಿಂಕ್ ಆಗುತ್ತೆ, ಅಥವಾ ಅದ್ರಲ್ಲಿ ಬರ್ತಿರುವಂತಹ ಪ್ರಕಾಶಮಾನತೆ ಬ್ರೈಟ್ನೆಸ್ ಕಡಿಮೆ ಆಗಿರುತ್ತೆ. ಸಿಂಗಲ್ ಫ್ಯೂಸ್ ಆದಾಗ ಆ ರೀತಿ ಆಗಿರುತ್ತೆ.
1: ಒಟ್ಟಲ್ಲ ಅದ್ ಬೇರೆ ಇದ್ ಬೇರೆ, ಆದ್ರೆ ವೋಲ್ಟೇಜ್
0: ಸಂಬಂಧಿಸಿದಂತದ್ದು.
1: ಈಗೆಲ್ಲಾ ಟ್ರ್ಯಾಕಿಗೆ ಬರ್ತಾ ಇದೆ ನೋಡಿ, ಈಗ ನನ್ನ ತಲೆಗೆ ಹೋಗ್ತಾ ಇದೆ ಒಂದೊಂದಾಗಿ. ಮುಂಚೆ ಅಂದ್ರೆ ಸ್ವಲ್ಪ ಹಿಂದಿನಗಳಲ್ಲಿ ಈ ಫ್ಯಾನ್ ರೆಗ್ಯುಲೇಟರ್ ನ ವಿನ್ಯಾಸ ಎಲ್ಲ ಹೇಗಿರ್ತಾ ಇತ್ತು?
0: ಹಳೆಯ ಫ್ಯಾನ್ ನಿಯಂತ್ರಕಗಳು ಪ್ರತಿರೋಧವನ್ನ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಬಳಸ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ವು. ಅದ್ರೊಳಗೆ ಏನ್ ಮಾಡ್ತಿದ್ರು, ರೆಸಿಸ್ಟರ್ಗಳನ್ನ ಸೀರೀಸ್ ಅಲ್ಲಿ ಅಂದ್ರೆ ಫ್ಯಾನ್ನೊಂದಿಗೆ ಸರಣಿ

0: ಸರಣಿಯಲ್ಲಿ ಸಂಪರ್ಕಿಸಿರ್ತಿದ್ರು. ಆಯ್ತಾ, ಈಗೇನಾಗುತ್ತೆ, ರೆಸಿಸ್ಟರ್ಗಳು ಸೀರೀಸ್ ನಲ್ಲಿ ಇದ್ದಾಗ ರೆಸಿಸ್ಟರ್ಗಳ ಸಂಖ್ಯೆ ಹೆಚ್ಚಾದಂತೆ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗುತ್ತೆ.
1: ಹೌದು,
0: ಅದು ಕಡಿಮೆಯಾದಂತೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಈಗ ರೆಸಿಸ್ಟೆನ್ಸ್ ಹೆಚ್ಚಾದ್ರೆ ವಿದ್ಯುತ್ ಸರಾಗವಾಗಿ ಹರಿಯೋದಿಕ್ಕೆ ಆಗೋದಿಲ್ಲ. ರೆಸಿಸ್ಟೆನ್ಸ್ ಕಡಿಮೆ ಇದ್ರೆ ವಿದ್ಯುತ್ ಸರಾಗವಾಗಿ ಹರಿಯುತ್ತೆ. ಪ್ರತಿರೋಧ ಹೆಚ್ಚಾದಾಗ ಈ ವಿದ್ಯುತ್ ಶಕ್ತಿ ಏನಾಗುತ್ತೆ, ಶಾಖದ ರೂಪದಲ್ಲಿ ಕಳೆದು ಹೋಗುತ್ತೆ. ಸೊ ಸ್ವಲ್ಪ ಮಟ್ಟದ ಶಕ್ತಿ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರೋದ್ರಿಂದ ಫ್ಯಾನ್ಗೆ ತಲುಪುವಂತಹ ವೋಲ್ಟೇಜ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ವೋಲ್ಟೇಜ್ನ ಕುಸಿತದಿಂದಾಗಿ ಫ್ಯಾನ್ನ ವೇಗವೂ ಕೂಡ ಕಡಿಮೆಯಾಗುತ್ತೆ. ಅದೇ ಒಂದ್ ವೇಳೆ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಅವಾಗ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರುವಂತಹ ಶಕ್ತಿಯೂ ಕಡಿಮೆ ಆಗುತ್ತೆ, ಹೆಚ್ಚಿನ ವೋಲ್ಟೇಜ್ ತಲುಪುತ್ತೆ, ಫ್ಯಾನ್ ವೇಗವಾಗಿ ತಿರುಗುತ್ತೆ. ಇದರ ಬಹುಮುಖ್ಯ ಅನುಕೂಲ ಅಂದ್ರೆ ಇದೇ ನೋಡು, ವಿದ್ಯುತ್ ಶಕ್ತಿ ವ್ಯರ್ಥ ಆಗುತ್ತೆ, ಮತ್ತೆ ಈ ರೀತಿಯಾಗಿ ಶಾಖವಾಗಿ ಹೊರಗೋಗೋದ್ರಿಂದ ನಿಯಂತ್ರಕಗಳು ಕೂಡ ಬಿಸಿ ಆರ್ತಿದ್ವು. ಅವು ಸರಳವಾಗಿದ್ರು ಕೂಡ ಪರಿಣಾಮಕಾರಿ ಅಲ್ಲ.
1: ಅದಕ್ಕೇನೆ ಹಳೆ ಮೋಟಾರ್ ಮಷಿನರೀಸ್ ಎಲ್ಲ ಒಂಥರ ಹೀಟ್ ಆದಂಗ ಆಗದು, ಜಾಸ್ತಿ ಹೊತ್ತು ಯೂಸ್ ಮಾಡದೆ ಹೀಟ್ ಆಗ್ತಿತ್ತು.
0: ಹೌದು,
1: ಈ ಹಳೆ ವಿನ್ಯಾಸದಲ್ಲಿ ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇತ್ತು.
0: ಹೌದು,
1: ಹಾಗಾದ್ರೆ ಈಗ ಮಾಡರ್ನೈಸ್ ಆಗಿದೆ ಅಲ್ವಾ ಇದು, ಈ ಮಾಡರ್ನ್ ವಿನ್ಯಾಸ ಹೇಗಿದೆ?
0: ಈ ಆಧುನಿಕ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ವಿಭಿನ್ನವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಮತ್ತು ಇವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಟ್ರಯಾಕ್ ಡಯಾಕ್ ಎಂಬ ಘಟಕಗಳ ಜೊತೆಗೆ RC ಟೈಮಿಂಗ್ ಸರ್ಕ್ಯೂಟ್ ಅನ್ನ ಕಾಣಬಹುದು. ಹಿಂದೆ ಏನು ಶಾಖವಾಗಿ ಶಕ್ತಿ ವ್ಯರ್ಥ ಆಗ್ತಿತ್ತೋ ಅದನ್ನ ತಡೆಗಟ್ಟೋದಿಕ್ಕೆ ಈ ಟ್ರಯಾಕ್ ಏನ್ ಮಾಡುತ್ತೆ ಅಂದ್ರೆ AC ವೇವ್ ಫಾರ್ಮ್ ಅನ್ನ ಪ್ರತಿ ಸೈಕಲ್ ನಲ್ಲೂ ಕೂಡ ಆನ್ ಆಫ್ ಮಾಡುತ್ತೆ. ಸೊ ಆನ್ ಆದಾಗ ಮಾತ್ರ ಸರಬರಾಜ್ ಆಗ್ತಿರುತ್ತೆ, ಆಫ್ ಆದಾಗ ಏನು ನಡೆಯೋದಿಲ್ಲ. ಹಂಗಾಗಿ ಇದು ಬಹಳನೇ ಉಪಯುಕ್ತ. ಈ ರೀತಿ ನಿಯಂತ್ರಕವು ಫ್ಯಾನ್ಗೆ ತಲುಪಿಸುವ ಸರಾಸರಿ ಶಕ್ತಿಯನ್ನು ಕೂಡ ಬದಲಾಯಿಸುತ್ತೆ. ಒಂದ್ ವೇಳೆ ಕಂಡಕ್ಷನ್ ತಡವಾಗಿ ಪ್ರಾರಂಭವಾದ್ರೆ ಕಡಿಮೆ ಶಕ್ತಿ ಹೋಗಿ ಮೋಟಾರ್ ಅನ್ನ ತಲುಪುತ್ತೆ, ಫ್ಯಾನ್ ನಿಧಾನವಾಗಿ ಚಲಿಸುತ್ತೆ. ಮೊದಲೇ ಒಂದ್ ವೇಳೆ ವಿದ್ಯುತ್ನ ಹರಿವೇನಾದ್ರೂ ಸ್ವಲ್ಪ ಇದ್ರೆ ಹೆಚ್ಚಿನ ಶಕ್ತಿಯು ಮೋಟಾರ್ ಅನ್ನ ಹೋಗಿ ತಲುಪುತ್ತೆ ಮತ್ತು ಫ್ಯಾನ್ ವೇಗವಾಗಿ ಚಲಿಸುತ್ತೆ. ಶಾಖವಾಗಿ ಬಹಳ ಕಡಿಮೆ ಶಕ್ತಿಯು ವ್ಯರ್ಥ ಆಗೋದ್ರಿಂದ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ಕೂಡ ತಂಪಾಗಿರುತ್ತೆ, ವಿದ್ಯುತ್ ಅನ್ನು ಕೂಡ ಇವು ಉಳಿಸುತ್ತೆ.
1: ಈ ಹೊಸ ವಿನ್ಯಾಸದ ಬಗ್ಗೆ ಗೊತ್ತಾಯ್ತು. ಆದ್ರೆ ನೀವು ಹೇಳ್ಬೇಕಾದ್ರೆ ಈ ಟ್ರಯಾಕ್ ಡಯಾಕ್ ಅಂತ ಎಲ್ಲ ಯೂಸ್ ಮಾಡಿದ್ರಲ್ಲ, ಇದು ಹೊಸ ಪದಗಳು. ಈಗ ಈ ಹೊಸ ಪದಗಳನ್ನ ಬಳಸಿದ್ರಲ್ಲ, ಏನು ಹಾಗಂದ್ರೆ?
0: ಈಗ ನಿನ್ಗೆ ಟ್ರಯಾಕ್ ಮತ್ತು ಡಯಾಕ್ ಬಗ್ಗೆ ಹೇಳೋದ್ಕಿಂತ ಮುಂಚೆ ನಾನು ಡಯೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ, ಆಮೇಲೆ ಟ್ರಯಾಕ್ ಮತ್ತೆ ಡಯಾಕ್ ಬಗ್ಗೆ ತಿಳ್ಕೊಳ್ಳೋಣ.
1: ಆಯ್ತು.
0: ಈ ಡಯೋಡ್ ಒಂದು ಸೆಮಿ ಕಂಡಕ್ಟರ್ ಸಾಧನ. ಇದು ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಕೇವಲ ಒಂದೇ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿಯುವಂತೆ ನೋಡ್ಕೊಳ್ಳುತ್ತೆ, ಅದ್ರ ಉಲ್ಟಾ ದಿಕ್ಕಿನಲ್ಲಿ ವಿದ್ಯುತ್ ಹರಿಯದಂತೆ ಅದನ್ನ ನಿರ್ಬಂಧಿಸುತ್ತೆ. ಈ ಡಯೋಡ್ ಅನ್ನ ಪಿನ್ ಜಂಕ್ಷನ್ ಬಳಸಿ ತಯಾರಿಸಲಾಗುತ್ತೆ. ಅಂದ್ರೆ ಒಂದು ಬದಿಯಲ್ಲಿ ಪಿ ಮಾದರಿಯ ಸೆಮಿಕಂಡಕ್ಟರ್ ಇಂದ ಡೋಪ್ ಮಾಡಿರ್ತಾರೆ, ಇನ್ನೊಂದು ಬದಿಯಲ್ಲಿ ಎನ್ ಮಾದರಿಯ ಸೆಮಿಕಂಡಕ್ಟರ್ ನಿಂದ ಡೋಪಿಂಗ್ ಅನ್ನ ನಡೆಸಿರ್ತಾರೆ. ಮತ್ತೆ ಈ ಡಯೋಡ್ಗಳಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ಒಂದನ್ನ ಆನೋಡ್ ಅಂತ ಕರಿತೀವಿ, ಮತ್ತೊಂದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಆನೋಡ್ಗೆ ನಾವು ಪಾಸಿಟಿವ್ ಬಯಾಸಿಂಗ್ ಮಾಡಿ ಕ್ಯಾಥೋಡ್ನ ನೆಗೆಟಿವ್ ಬಯಾಸಿಂಗ್ ಮಾಡಿದ್ರೆ ಇದನ್ನ ಫಾರ್ವರ್ಡ್ ಬಯಾಸ್ಡ್ ಅಂತ ಕರಿತೀವಿ. ಅಂದ್ರೆ ಆನೋಡ್ಗೆ ನಾವು ಪಾಸಿಟಿವ್ ವೋಲ್ಟ್ ಕೊಟ್ಟು ಕ್ಯಾಥೋಡ್ನ ನೆಗೆಟಿವ್ ಅಂದ್ರೆ ಗ್ರೌಂಡ್ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಡಯೋಡ್ ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೋ ಆಗ ಮಾತ್ರ ಕರೆಂಟ್ ಅನ್ನ ಒಂದು ದಿಕ್ಕಿನಲ್ಲಿ ಇಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ಇದ್ರ ಪೊಲಾರಿಟಿಯನ್ನ ತಿರುಗಿಸಿದಾಗ ಅಂದ್ರೆ ಆನೋಡ್ಗೆ ನೆಗೆಟಿವ್ ಕೊಟ್ಟು ಕ್ಯಾಥೋಡ್ಗೆ ಪಾಸಿಟಿವ್ ಕೊಟ್ರೆ ಅದು ರಿವರ್ಸ್ಡ್ ಬಯಾಸ್ ಆಗುತ್ತೆ. ರಿವರ್ಸ್ಡ್ ಬಯಾಸ್ ಆದಾಗ ಅದು ಕರೆಂಟ್ ಅನ್ನ ಹರಿಯೋಕೆ ಬಿಡಲ್ಲ, ಅದನ್ನ ನಿರ್ಬಂಧಿಸುತ್ತೆ. ಆದ್ರೆ ಈ ಡಯೋಡ್ಗಳು DC ಸರ್ಕ್ಯೂಟ್ನಲ್ಲಿ ಕೆಲಸ ಮಾಡೋದಕ್ಕೆ ಬಹಳನೇ ಉಪಯುಕ್ತ. ಅಂದ್ರೆ ರೆಕ್ಟಿಫೈಯರ್ಗಳಲ್ಲಿ, ರೆಗ್ಯುಲೇಟರ್ಗಳಲ್ಲಿ, DC ರೆಗ್ಯುಲೇಟರ್ ಇರುತ್ತಲ್ಲ ಅದರಲ್ಲಿ ತುಂಬಾನೇ ಉಪಯೋಗ. ಯಾಕಂದ್ರೆ ನಮಗೆ ಇರುವಂತದ್ದು ಎಲ್ಲವೂ ಕೂಡ AC ಸಿಗ್ನಲ್, ಆದ್ರೆ ನಮ್ಮ ಬಹುತೇಕ ಎಲೆಕ್ಟ್ರಾನಿಕ್ಗಳು ಕೆಲಸ ಮಾಡೋದು DC ಸಿಗ್ನಲ್. ಹಾಗಾಗಿ ಆ ACಯನ್ನ DC ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಈ ಡಯೋಡ್ಗಳನ್ನ ಬಳಸಬಹುದು. ಯಾಕಂದ್ರೆ ಇದು ಒಂದು ಸೈಕಲ್ ನಲ್ಲಿ ಮಾತ್ರ ಹರಿಯೋ

0: ಹರಿಯೋದಿಕ್ಕೆ ಅನುವು ಮಾಡಿಕೊಡುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ರಿವರ್ಸ್ ಬಯಾಸ್ ಆಗುತ್ತಲ್ಲ, ಆಗ ಹರಿಯೋದಿಕ್ಕೆ ಬಿಡಲ್ಲ. ಹಾಗಾಗಿ ಇದು ಡೈರೆಕ್ಟ್ ಕರೆಂಟ್ ಅಂದ್ರೆ ಡಿಸಿ ಅನ್ನ ಸಪ್ಲೈ ಮಾಡುತ್ತೆ. ಈಗ ಟ್ರಯಾಕ್ ಏನು ಅಂತ ನೋಡೋಣ. ಈ ಟ್ರಯಾಕ್ ಮತ್ತು ಟ್ರಯಾಕ್ ಇವೆರಡೂ ಕೂಡ ಸೆಮಿ ಕಂಡಕ್ಟರ್ ಸ್ವಿಚಿಂಗ್ ಡಿವೈಸಸ್, ಅಂದ್ರೆ ಸ್ವಿಚಿಂಗ್ ಆನ್ ಆಫ್ ಕೆಲಸಕ್ಕಾಗಿ ಇದನ್ನ ಬಳಸೋದು. ಆಯ್ತಾ, ಮುಖ್ಯವಾಗಿ ಇವನ್ನ ಫ್ಯಾನ್ ಗಿಲೇಟರ್ಗಳಲ್ಲಿ, ಲೈಟ್ ಡಿಮ್ಮರ್ಗಳಲ್ಲಿ, ಹೀಟ್ ನಿಯಂತ್ರಕಗಳಲ್ಲಿ, ಮತ್ತೆ ಮೋಟಾರ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಈ ರೀತಿ ಎಸಿ ವಿದ್ಯುತ್ ನಿಯಂತ್ರಣ ಸರ್ಕ್ಯೂಟ್ ಅಲ್ಲಿ ಇದನ್ನ ಬಳಸ್ತೀವಿ. ಡಯೋಡ್ನ ಡಿಸಿಯಲ್ಲಿ, ಟ್ರಯಾಕ್ ಮತ್ತು ಡಯಾಕ್ನ ಎಸಿಯಲ್ಲಿ. ಎಸಿ ವಿದ್ಯುತ್ ಎಷ್ಟು ಲೋಡ್ ಅನ್ನ ತಲುಪುತ್ತೆ ಅನ್ನುವ ಆಧಾರದ ಮೇಲೆ ಇದು ನಿಯಂತ್ರಣ ಮಾಡೋದಿಕ್ಕೆ ಸಹಾಯವನ್ನ ಮಾಡುತ್ತೆ. ಟ್ರಯಾಕ್ ಇದರ ಪೂರ್ಣ ರೂಪ ಏನಂದ್ರೆ ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಟ್ರಯೋಡ್ ಅನ್ನೋದು ಈ ಟ್ರಯಾಕ್ನ ಪೂರ್ಣ ರೂಪ. ಈ ಟ್ರಯಾಕ್ ಏನ್ ಮಾಡುತ್ತೆ, ಎರಡೂ ದಿಕ್ಕಿನಲ್ಲಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಸಹ ಮಾಡುವಂತಹ ಒಂದು ಎಲೆಕ್ಟ್ರಾನಿಕ್ ಸ್ವಿಚ್. ಇದರಲ್ಲಿ ಮುಖ್ಯವಾಗಿ ಮೂರ್ ಟರ್ಮಿನಲ್ ಇರುತ್ತೆ. ಅಲ್ಲಿ ಬರೀ ಕ್ಯಾಥೋಡ್ ಆನೋಡ್ ಇತ್ತು, ಇಲ್ಲಿ ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಮತ್ತು ಗೇಟ್ ಅನ್ನೋ ಅಂತ ಮೂರು ಟರ್ಮಿನಲ್ಗಳಿದೆ. ಈ ಗೇಟ್ ಟರ್ಮಿನಲ್ಗೆ ನಾವು ಸಣ್ಣ ಪ್ರಮಾಣದ ಟ್ರಿಗರಿಂಗ್ ಕರೆಂಟ್ ಅನ್ನ ಹಾಕ್ತಾಗ ಟ್ರಯಾಕ್ ಆನ್ ಆಗುತ್ತೆ. ಈ ಕರೆಂಟ್ ಅನ್ನ ಕೊಡದೋದ್ರೆ ಟ್ರಯಾಕ್ ಆಫ್ ಆಗೇ ಇರುತ್ತೆ. ನಾವ್ ಯಾವಾಗ ಟ್ರಿಗರಿಂಗ್ ಕರೆಂಟ್ ಅನ್ನ ಗೇಟ್ಗೆ ಪೂರೈಸ್ತೀವೋ ಈ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಮೇನ್ ಟರ್ಮಿನಲ್ 1 ಇಂದ ಮೇನ್ ಟರ್ಮಿನಲ್ 2ಗೆ ಹರಿಯುವಂತೆ ಮಾಡುತ್ತೆ. ಒಂದು ಬಾರಿ ಇದು ಪ್ರಚೋದನೆಗೊಂಡ್ರೆ ನಂತರ ಕರೆಂಟ್ ನೈಸರ್ಗಿಕವಾಗಿ ಶೂನ್ಯಕ್ಕೆ ಇಳಿಯುವವರೆಗೂ ಅದು ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಆಯ್ತಾ, ಪ್ರತಿ ಎಸಿ ಸೈಕಲ್ ನಲ್ಲೂ ಕೂಡ ಒಂದು ಪಾಯಿಂಟ್ ಅಂತ ಇರುತ್ತೆ. ಯಾವ ಪಾಯಿಂಟ್ ನಲ್ಲಿ ಟ್ರಯಾಕ್ ಪ್ರಚೋದನೆ ಆಗುತ್ತೆ ಅನ್ನುವ ಆಧಾರದ ಮೇಲೆ ನಾವು ಸಾಧನಕ್ಕೆ ಎಷ್ಟು ವೋಲ್ಟೇಜ್ ಕೊಡ್ಬೋದು ಅಥವಾ ಎಷ್ಟು ವಿದ್ಯುತ್ ಸಪ್ಲೈ ಆಗ್ಬೇಕು ಅನ್ನೋದನ್ನ ನಿಯಂತ್ರಣ ಮಾಡ್ತೀವಿ. ಈ ಎಲೆಕ್ಟ್ರಾನಿಕ್ ಫ್ಯಾನ್ ನಿಯಂತ್ರಕಗಳು ಅಂದ್ರೆ ಫ್ಯಾನ್ ರೆಗ್ಯುಲೇಟರ್ ಆಗಿರ್ಬೋದು, ಅದರಲ್ಲಿ ಫ್ಯಾನ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಹಾಗೆ ಲೈಟ್ ಡಿಮ್ಮರ್ಗಳಾಗಿರ್ಬೋದು ಅಂದ್ರೆ ಒಂದು ಬಲ್ಬ್ನ ಹೊಳಪನ್ನ ನಿಯಂತ್ರಿಸೋದಿಕ್ಕೆ ಎಲ್ಲಾ ಕಡೆ ಇದನ್ನ ಬಳಸ್ತೀವಿ.
1: ಈಗ ಟ್ರಯಾಕ್ ಬಗ್ಗೆ ಗೊತ್ತಾಯ್ತು, ಇನ್ನ ಡಯಾಕ್ ಅಂತ ಹೇಳಿದ್ರಲ್ಲ, ಇದೇನ್ ಮಾಡುತ್ತೆ, ಇದ್ರ ಕೆಲಸ ಏನು?
0: ಈ ಡಯಾಕ್ನ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಇದರ ಕೆಲಸ ಏನಂದ್ರೆ, ಈಗ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಎರಡು ದಿಕ್ಕಿನಲ್ಲೂ ಕೂಡ ಸಹಾಯ ಮಾಡುತ್ತಲ್ವಾ, ಆ ಟ್ರಯಾಕ್ ತನ್ನ ಕೆಲಸವನ್ನ ಮಾಡುವಂತೆ ಮಾಡೋದೇ ಈ ಡಯಾಕ್.
1: ಓ, ಇದು ಬೂಸ್ಟ್ ತರ.
0: ಇಲ್ಲಿ ಆ ಒಂದು ಕಾರಣಕ್ಕೆ ಉಪಯೋಗಿಸ್ತಾರೆ ಟ್ರಯಾಕ್ ಮತ್ತೆ ಡಯಾಕ್ ಎರಡನ್ನು ಕೂಡ. ಆಯ್ತಾ, ಇನ್ನು ಡಯಾಕ್ ಕೂಡ ಎರಡೂ ದಿಕ್ಕಿನಲ್ಲಿ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಅನುವು ಮಾಡಿ ಕೊಡುತ್ತೆ. ಮತ್ತೆ ಇದಲ್ಲೂ ಅಷ್ಟೇ, ಒಂದು ಕಂಡೀಷನ್ ಇದೆ. ಈ ಡಯಾಕ್ ಯಾವಾಗ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ, ಮೊದಲಿಗೆ ನಾವು ಸ್ವಲ್ಪ ಮಟ್ಟದ ವೋಲ್ಟೇಜ್ ಅನ್ನ ಅದಕ್ಕೆ ಕೊಡ್ತೀವಿ. ಆ ವೋಲ್ಟೇಜ್ ಒಂದು ನಿರ್ದಿಷ್ಟ ಮೌಲ್ಯವನ್ನ ತಲುಪಬೇಕು. ಆ ನಿರ್ದಿಷ್ಟ ಮೌಲ್ಯವನ್ನ ತಲುಪದಾಗ ಮಾತ್ರ ಡಯಾಕ್ ಆನ್ ಆಗೋದು, ಆಮೇಲೆ ಅದು ಟ್ರಯಾಕ್ನ ಆನ್ ಮಾಡೋದು. ಈ ಒಂದು ನಿರ್ದಿಷ್ಟ ಮಟ್ಟವನ್ನ ಬ್ರೇಕ್ ಓವರ್ ವೋಲ್ಟೇಜ್ ಅಂತ ಹೇಳಿ ಕರೀತಾರೆ. ನಾವು ಅಪ್ಲೈ ಮಾಡಿರುವಂತ ವೋಲ್ಟೇಜು ಬದಲಾಗ್ತಾ ಬ್ರೇಕ್ ಓವರ್ ವೋಲ್ಟೇಜ್ ತಲುಪಿದಾಗ, ಅದನ್ನ ದಾಟಿದ ನಂತರ ಡಯಾಕ್ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಅಂದ್ರೆ ಈ ಡಯಾಕ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಶಾರ್ಪ್ ಪಲ್ಸ್, ತೀಕ್ಷ್ಣವಾದಂತ ಪಲ್ಸ್ನ ಟ್ರಯಾಕ್ನ ಗೇಟಿಗೆ ಕಳಿಸುತ್ತೆ. ಅದರ ಸಹಾಯದಿಂದ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಇದರಿಂದ ಒಂದು ಎಸಿ ಸೈಕಲ್ನ ಎರಡೂ ಭಾಗಗಳಲ್ಲಿ ಟ್ರಯಾಕ್ ಸಾಗವಾಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ.
1: ಈಗ ಟ್ರಯಾಕ್ ಬಗ್ಗೆ, ಡಯಾಕ್ ಬಗ್ಗೆ, ಎರಡರ ಬಗ್ಗೆನೂ ತಿಳ್ಕೊಂಡಾಯ್ತು. ಈಗ ಈ ಟ್ರಯಾಕ್ ಮತ್ತೆ ಡಯಾಕ್ ಒಟ್ಟಿಗೆ ಸೇರ್ಬಿಟ್ಟು ಹೆಂಗ್ ಕೆಲಸ ಮಾಡ್ತವೆ ಅಂತ ಹೇಳಿ.
0: ಸರಿ, ಈ ಡಯಾಕ್ ಅನ್ನೋದು ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಟ್ರಿಗರಿಂಗ್ ಡಿವೈಸ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಟ್ರಯಾಕ್ನ ಟ್ರಿಗರ್ ಮಾಡೋದು. ಇನ್ನು ಈ ಟ್ರಯಾಕ್ ಬಂದು ಇದೇ ಬಹು ಮುಖ್ಯವಾದಂಥದ್ದು, ಇದೇ ಆ ಎಸಿ ಪವರ್ ಕಂಟ್ರೋಲ್ ಸ್ವಿಚ್ ಆಗಿ ಕೆಲಸ ಮಾಡ್ತಿರೋದು. ಈಗ ನೋಡು, ಫ್ಯಾನ್ ರೆಗ್ಯುಲೇಟರ್ ಸರ್ಕ್ಯೂಟ್ ನಲ್ಲಿ ಕೆಪಾಸಿಟರ್ ಇರುತ್ತೆ. ಪ್ರತಿಯೊಂದು ಎಸಿ ಸೈಕಲ್ ನಲ್ಲೂ ಈ ಒಂದು ಕೆಪಾಸಿಟರ್ ನಿಧಾನವಾಗಿ ಚಾರ್ಜ್ ಆಗುತ್ತೆ. ಯಾವಾಗ ಕೆಪಾಸಿಟರ್ ವೋಲ್ಟೇಜ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪುತ್ತೋ, ಯಾಕಂದ್ರೆ ನಾವು ಒಂದು ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಿ, ಬಟ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪಿದಾಗ ಮಾತ್ರ ಡಯಾಕ್ ಕಂಡಕ್ಷನ್ ನ ಶುರು ಮಾಡಿ ಡಯಾಕ್ ಆನ್ ಆಗುತ್ತೆ. ಡಯಾಕ್ ಯಾವಾಗ ಆನ್ ಆಗುತ್ತೋ ಅವಾಗ ಒಂದು ಶಾರ್ಪ್ ಪಲ್ಸ್ ಅನ್ನ

0: ಟ್ರಯಾಕಿನ ಗೇಟಿಗೆ ನೀಡುತ್ತೆ. ಟ್ರಯಾಕಿನ ಗೇಟಿಗೆ ನೀಡಿದಾಗ ಅದೇನ್ ಮಾಡುತ್ತೆ, ಟರ್ಮಿನಲ್ ಒನ್ ನಿಂದ ಮೇನ್ ಟರ್ಮಿನಲ್ ಟೂಗೆ ಕರೆಂಟ್ ಹರಿಯುವಂತೆ ಮಾಡುತ್ತೆ. ಈ ಟ್ರಯಾಕ್ ಇನ್ನುಳಿದ ಎಸಿ ಸೈಕಲ್ಗೆ ಸಂಪೂರ್ಣವಾಗಿ ಆನ್ ಆಗಿರುತ್ತೆ. ಈಗ ಇಲ್ಲಿ ವೇವನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, ಕೆಪಾಸಿಟರು ಪ್ರತಿ ಎಸಿ ಸೈಕಲ್ ಅಲ್ಲೂ ಚಾರ್ಜ್ ಆಗುತ್ತೆ ಅಂತ ಹೇಳಿದೆ ನಾನು ಅಲ್ವಾ. ಆ ಒಂದು ಚಾರ್ಜಿಂಗ್ ಟೈಮ್ನ ರೆಸಿಸ್ಟರ್ ಉಪಯೋಗಿಸ್ಕೊಂಡು ನಾವು ನಿಯಂತ್ರಿಸಬಹುದು. ಈ ರೀತಿ ನಿಯಂತ್ರಣ ಮಾಡೋದ್ರಿಂದ ಆ ಫ್ಯಾನಿಗೆ ಎಷ್ಟು ಪವರ್ ಸಪ್ಲೈ ಹೋಗುತ್ತೆ ಅನ್ನೋದನ್ನು ನಿಯಂತ್ರಿಸಬಹುದು. ಅದ್ರ ಮೂಲಕ ಅದ್ರ ವೇಗವನ್ನು ನಾವು ನಿಯಂತ್ರಣ ಮಾಡಬಹುದು. ಈ ರೀತಿಯಾಗಿ ಇದು ಕೆಲಸ ಮಾಡ್ತಾ ನಿಯಂತ್ರಣವನ್ನ ಮಾಡುತ್ತೆ. ಮುಖ್ಯವಾಗಿ ಎಸಿ ಸರ್ಕ್ಯೂಟ್ಗಳಲ್ಲಿ ಈ ಡಯೋಡ್ನ ಮಿತಿ ಏನಿತ್ತು, ಡಯೋಡ್ ಕೇವಲ ಒಂದು ಸೈಕಲ್ನಲ್ಲಿ ಕಂಡಕ್ಟ್ ಮಾಡುತ್ತೆ, ಡಿಸಿಗೆ ಸೂಕ್ತ. ಆ ಒಂದು ಮಿತಿಯನ್ನ ಈ ಡಯಾಕ್ ಮತ್ತು ಟ್ರಯಾಕ್ ಓವರ್ಕಮ್ ಮಾಡಿದೆ, ಹಾಗಾಗಿ ಇದನ್ನ ವಿನ್ಯಾಸವನ್ನ ಮಾಡಿದ್ದಾರೆ.
1: ಸೂಪರ್. ಹಾಗಾದ್ರೆ ಇವೆರಡು ಒಟ್ಟಿಗೆ ಸೇರಿ ಫ್ಯಾನ್ ರೆಗ್ಯುಲೇಟರ್ ಅದರೊಳಗಿರೋ ಮೋಟರ್ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ನಿಯಂತ್ರಣ ಮಾಡುತ್ತೆ.
0: ಹೌದು.
1: ಈಗ ನೋಡಿ, ನಮಗೆ ಶೆಕೆನೂ ಕಡಿಮೆ ಆಯ್ತು ಈ ಫ್ಯಾನ್ ಇಂದ, ಹಾಗೇನೆ ಅದರಲ್ಲಿ ಏನ್ ಕೆಲಸಗಳು ನಡೆಯುತ್ತೆ ಅಂತಾನು ಗೊತ್ತಾಯ್ತು.
0: ಹೌದು. ಈ ಫ್ಯಾನ್ ನಿಯಂತ್ರಕ ಏನಿದೆ, ಅದು ವಿದ್ಯುತ್ ಸರಬರಾಜು ಮತ್ತು ಮೋಟಾರ್ ಇವೆರಡರ ನಡುವೆ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಮೋಟಾರ್ ವೇಗವು ಸರಾಗವಾಗಿ ಬದಲಾಗೋ ರೀತಿಯಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತೆ ವಿದ್ಯುತ್ ಹರಿವನ್ನ ಸರಿ ಹೊಂದಿಸುತ್ತೆ. ಅದಕ್ಕಾಗಿ ನಾವು ಈ ನಿಯಂತ್ರಕ ನಾಬ್ ಅನ್ನ ತಿರುಗಿಸೋದ್ರಿಂದ ಫ್ಯಾನ್ ವೇಗವು ಕ್ರಮೇಣವಾಗಿ ನಾವು ಯಾವ ದಿಕ್ಕಲ್ಲಿ ತಿರುಗಿಸ್ತೀವೋ ಅದಕ್ಕೆ ತಕ್ಕಂಗೆ ಕಡಿಮೆ ಅಥವಾ ಹೆಚ್ಚಾಗುತ್ತೆ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

0: ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೋಡೂರು ರಾಮಚಂದ್ರ ಭಟ್.
2: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ನಾಳೆ ಬೆಳಗ್ಗೆ 8:30.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560.

0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
2: ಕೇಳುಗರೆ, ನಾಳೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಕಿರಣ ಔಷಧಿಗಳು ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್ ಕುರಿತು ಡಾಕ್ಟರ್ ಆಶಿಷ್ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳುವರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪ್ತಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು, ಸಮಯ 10:00 ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಯುಎಸ್ ಪ್ರಸಾದ್ ಅವರ ಸ್ಯಾಕ್ಸೋಫೋನ್ ವಾದನ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: band on violin by G. Uma. With that, we come to the end of this program. This program was earlier recorded in the studios of Akashvani Delhi and was broadcast from the Delhi station of Akashvani.
1: साथ में रत्ना पांडे
2: ಆಕಾಶವಾಣಿ ಮಂಗಳೂರು ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಗ್ಗೆ 6:10 ವಂದನ, 6:30 ಚಿಂತನ ಜಿಎಸ್ ಉಬರಡ್ಕ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಡಾಕ್ಟರ್ ಸಂತೋಷ್ ಅವರಿಂದ, ರೈತರಿಗೆ ಸಲಹೆ 6:50, 7:45 ರಾಗರಂಜನಿ ಚಿತ್ರಗೀತೆಗಳು, ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ, ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನಿ. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ, 9:20 ಕನ್ನಡ ಚಿತ್ರಗೀತೆಗಳು, 10:00 ಬಾಲವೃಂದ ಶ್ರೀ ಶಾರದಾ ಸಂಸ್ಕಾರ ಕೇಂದ್ರ ಸುರತ್ಕಲ್ ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

10:30 ಕಥಾಕಾಲಕ್ಷೇಪ. ತುಮಕೂರು ಲಕ್ಷ್ಮಣದಾಸ್ ಅವರಿಂದ ಪ್ರಸಂಗ ಚುಂಚುನಗಿರಿ ಮಹಾತ್ಮೆ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ಧಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. 12:35 ಆರೋಗ್ಯ ಸಂಚಿಕೆ. ವಿಕಿರಣ ಔಷಧಿಗಳು ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪ್ತಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾಹಿತಿ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:30 ಚಕೋರಿ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಹೊಸ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ನರಕದ ನಾಯಿ. ಮೂಲ ಸರ್ ಆರ್ಥರ್ ಕಾನಲ್ ಡಾಯಲ್ ಅವರ ಇಂಗ್ಲಿಷ್ ಕಾದಂಬರಿ ದಿ ಹೌಂಡ್ ಆಫ್ ದಿ ಬಾಸ್ಕರ್ ವಿಲ್ಸ್. ಕನ್ನಡ ಬಾನುಲಿ ರೂಪ ಮತ್ತು ನಿರ್ಮಾಣ ಕೆಟಿ ಕೃಷ್ಣಕಾಂತ್.

ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ ನಾಳೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ, ಯುವ ಸಾಹಿತಿ ಗ್ಲಾನಿಶ್ ಜೂಡಾ ಮಾರ್ಟಿಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಮಾ ಆರ್ ಮಿತ್ರ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು.

6:30 ತುಳು ಚಿತ್ರಗೀತೆಗಳನ್ನು ಕೇಳುವಿರಿ. 6:50 ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ICC T20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯಾಟದ ವೀಕ್ಷಕ ವಿವರಣೆ, ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಆಟದ ಮುಕ್ತಾಯದವರೆಗೂ ಕೇಳಲಿರುವೆ. ಕೇಳುಗರೆ, ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಗಳು.